ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಬಹುದು, ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲಿಟ್ಟಿರೋ ನಂಬಿಕೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ ದಿನಾಂಕ 26 ಆಗಸ್ಟ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ, 6:50 ರಿಂದ 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 ರಿಂದ 7:30 ಸಂಸ್ಕೃತಂ ವದಾಮಹ. 7:30 ರಿಂದ 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ಕೆ

ಸರಣಿ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಜನಪದ ಸಿರಿ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:00 to 8:15 ಕೆಎಲ್ಇ ಕೃಷಿಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮಲ್ಲಿ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಬಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಅಮರ್.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಕೆಎಲ್ಇ ಮೇಣದ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಚೆಲುವಾದ ಐಸಿರಿಯ ನಡುವಲ್ಲಿ ನಿಂತು ಚೆಲುವಿಂದ ಸೆಳೆದಿರುವ ನಾರಾಯಣ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಸತ್ಯಲೋಕದಿಂದ ಬಂದ ನಾರಾಯಣ, ಸತ್ಯ ಸಂಕಲ್ಪ ಶ್ರೀ ನಾರಾಯಣ, ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುತ್ವ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಕಲ್ಯಾಣಿ ತಿರುವಾಸ ಶ್ರೀ ನರಸಿಂಹ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಿಧ್ವನಿ 90.4 ಎಫ್ಎಂ. ಕಾರ್ಯಕ್ರಮದ ಮುಂದಿನ ಗೀತೆ ಇಷ್ಟು ಸುಂದರ ಮಹಿಮಾ ವೈರಮುಡಿ ಉತ್ಸವ ಮೇಲುಕೋಟೆ ಚೆಲುವ ನಾರಾಯಣನ ಉತ್ಸವ.

0: ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಒಗಟು ಈ ಜಗಲೀಲೆ, ನೀವೇನೇ ಜಿಗುಟಿದರೂ ಸಾರ ಸಗಟು ಈ ಜಗಲೀಲೆ ಆ ಭಗವಂತನ ಒಗಟು. ಅವನ ದಿನನಿತ್ಯದ ಕಣ್ಣು ಮುಚ್ಚಾಲಿಯ ಆಟದಲ್ಲಿ ನಾವು ಆಡಿದ್ದೇ ಆಟ, ನಾವು ಕೇಳಿದ್ದೇ ಪಾಠ, ನಾವು ನೋಡಿದ್ದೇ ನೋಟ. ಕುಮಾರವ್ಯಾಸ ಅದಕ್ಕೆ ಹೇಳಿದ, ಮುರಹರನ ಲೀಲೆಗೋಸಗ ಉದಯಿಸಿದ ಜಗಾನ್. ಇದು ಅವನ ಲೀಲೆಯ ಪ್ರಪಂಚದಲ್ಲಿ ನಾವು ಬದುಕತಕ್ಕಂಥ ಜನಕ್ಕೆ ಕೊಟ್ಟಂಥ ಒಂದು ಕ್ರೀಡೆ. ನೋಡಿ, ಜಗಲೀಲೆಯಲ್ಲಿ ಒಗಟು ಅಂತ ಹೇಳುವ ಹಾಗೆ ನಮ್ಮಲ್ಲಿ ನಮ್ಮ ಜೀವನಕ್ಕೆ, ನಮ್ಮ ಸೂಕ್ಷ್ಮವಾದಂತಹ ಉಸಿರಾಟಕ್ಕೆ ಒಂದು ಒಗಟಿಟ್ಟಿದ್ದಾನೆ. ಅದು ನಮ್ಮ ಮುಖದ ಕಣ್ಣಿನಲ್ಲಿ ರೆಪ್ಪೆ ತೆರೆದಾಗ ಗೋಚರ. ರೆಪ್ಪೆ ತೆರೆದರೆ ಜನನ, ರೆಪ್ಪೆ ಮುಚ್ಚಿದರೆ ಮರಣ, ಮಿಸುಕಾಟವೇ ಜೀವನ. ಇದೇ ಅವನ ಜಗದ ಲೀಲೆ, ಇದೇ ನಮ್ಮ ಬದುಕಿನ ಲೀಲೆ. ಜಗತ್ತು ಜ ಜನಿಸುವುದು, ಗ ಗತಿಸುವುದು, ಜನಿಸುವುದು ಗತಿಸುವುದು. ಹಾಗಿದ್ದ ಮೇಲೆ ಈ ಜಗತ್ತಿನಲ್ಲಿ ಜನಿಸುತ್ತಾ ಗತಿಸುತ್ತಾ ಇದ್ದರೆ ನಮ್ಮ ಗತಿಯೇನು ಸ್ವಾಮಿ ಅಂತ ಪ್ರಶ್ನಿಸಿಕೊಂಡರೆ, ಆ ಹೊತ್ತು ಈ ಹೊತ್ತು ಎಂದು ಯೋಚಿಸದಲೆ ಇರುವಷ್ಟು ಹೊತ್ತು ಗಮ್ಮತ್ತಿಲ್ಲದೆ ಮೆಹನತ್ತಿನಿಂದ ಮೊಹಬತ್ತಾಗಿ ನಾವು ಬದುಕಿ ಬಿಟ್ಟರೆ ಈ ಒಗಟಿನ ಲೀಲೆಯಲ್ಲಿ ನಮ್ಮ ಜೀವನದ ಕ್ರಮ ಶರಬತ್ತು. ಅನಾದಿಯ ಮಗನು ಆದಿ, ಆದಿಯ ಮಗನ ಅತೀತ, ಅತೀತನ ಮಗನು ಆಕಾಶ, ಆಕಾಶನ ಮಗನು ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಅಪ್ಪು, ಅಪ್ಪುವಿನ ಮಗ ಪೃಥ್ವಿ, ಪೃಥ್ವಿಯಿಂದ ಸಕಲ ಜೀವ ಉದ್ಭವ ಗುಹೇಶ್ವರ. ವಚನ ಸಾಹಿತ್ಯದಲ್ಲಿ ಗುಹೇಶ್ವರನ ಮೂಲಕ ಒಂದು ಗುಹ್ಯ ಅಂತ ಹೇಳಿದರೆ ಈ ಲೀಲೆ ಒಂದು ಒಗಟು. ಅದನ್ನೇ ವೇದ ಹೇಳುತ್ತೆ, ಆಕಾಶಾದ್ ವಾಯು, ವಾಯೋ ಅಗ್ನಿ, ಅಗ್ನೆ ಆಪಃ, ಅಭ್ಯ ಪೃಥಿವಿ, ಪೃಥಿವ್ಯ ಔಷಧಯ, ಔಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಎಂಥ ಹೊಗೆಯೋ ಅಂತ ಮೋಡ, ಎಂಥ ಮೋಡ ಅಂತ ಮಳೆ, ಎಂಥ ಮಳೆಯೋ ಅಂತ ಬೆಳೆ, ಎಂಥ ಬೆಳೆಯೋ ಅಂತ ಅಡುಗೆ, ಎಂಥ ಅಡುಗೆಯೋ ಅಂತ ಬುದ್ಧಿ. ಇಂತಹ ಒಗಟಿನಲ್ಲಿ ಅಂತಹ ಬುದ್ಧಿಗೆ ಅವನಿಂದಲೇ ನಮಗೆ ಸಿಗಬೇಕು ಸಾರ ಸಗಟು ಸಿದ್ಧಿ. ಬದುಕಿನಲ್ಲಿ ಮುಳ್ಳಧಿಕ ಕೆಲ ಹೂಗೆ, ಬಲು ಕಡಿಮೆ ಬಹು ಹೂಗೆ, ಚುಚ್ಚುಮುಳ್ಳೇ ಇಲ್ಲ ಕೆಲ ಜಾತಿ ಹೂಗೆ. ವ್ಯತ್ಯಾಸ ಏಕೆ ಅಂತ ನಾವು ಪ್ರಶ್ನಿಸಿಕೊಂಡರೆ ಈ ಬದುಕಿನ ಹೂವಿನ ಉದ್ಯಾನದಲ್ಲಿ ಉತ್ತರವೇ ಇಲ್ಲ. ನಾವು ಉತ್ತರವಿಲ್ಲವಲ್ಲ ಎಂದು ಭಗವಂತನ ಅಂತರ್ವಾಣಿಯನ್ನು ಕೇಳಿದರೆ ಅವನಲ್ಲೇ ನುಡಿಯುತ್ತಾನೆ, ಲೋಕ ಇರುವುದೇ ಹೀಗೆ. ನೋಡಯ್ಯ, ಬಾಳು ಅರಿತರೆ ಗಂಧ, ಮರತರೆ ಮುಳ್ಳು. ನಿನ್ನ ಈ ಸೃಷ್ಟಿಗೆ ಸಾಕ್ಷಿ ಏನು ಅಂತ ಕೇಳಿದರೆ ಅದಕ್ಕೂ ಅವನು ಉತ್ತರಿಸುತ್ತಾನೆ, ಶಬ್ದಕ್ಕೆ ಅರ್ಥ ನಿಘಂಟುವಿನಿಂದ, ಭಾವಕ್ಕೆ ಅರ್ಥ ಭಗವಂತನಿಂದ. ಗಾದೆ ಮತ್ತು ಒಗಟುಗಳಲ್ಲಿ ನಾವು ಗಮನಿಸಿದರೆ ನಮ್ಮಜ್ಜಿಯ ಮಾತೇ ನಮಗೆ ಸರಿ. ಈ ಒಗಟೇಶ್ವರನಿಗೆ ಅವಳ ಉತ್ತರವೇ ಉತ್ತರ. ಜಗತ್ತಿನನ್ನು ನಡೆಸುವ ಜಗದೀಶ್ವರನ ಈ ಒಗಟಿಗೆ ಅರ್ಥವೇನಜ್ಜಿ ಅಂತೇಳಿದರೆ, ಈಶ್ವರ ಅಂದರೆ ಇಷ್ಟೇ ಕಣ್ಸ್ವಾಮಿ ಅಂತಾಳೆ. ಹೆಂಗವ್ವ ಎಲ್ಲವನೇ ಅವನು, ಹೆಂಗ್ ನೋಡನ ಅಂತ ಕೇಳಿದರೆ, ಅದಿಟೇ ಕಣ್ಸ್ವಾಮಿ, ಈ ಶರೀರದೊಳಗೆ ಸರಿದ್ರೆ ಇದು ಈಶ್ವರ, ಇಲ್ಲಿರೋ ಸ್ವರ ಆಚೆಗೋದ್ರೆ ನ ಸ್ವರ ಮುಗಿಸ್ಕೊಳ್ಳೋದಯ್ಯ. ಇರೋವರೆಗೂ ಅವನ ಪುಟ ಆಟ, ಹೋದ್ಮೇಲೆ ಅವನ್ ಹೇಳ್ದಂಗೆ ಪಾಠ. ಯಾವುದು ಈ ಜಗದಾದಿ? ಪ್ರಶ್ನೆಗೆ ಉತ್ತರ ಇಷ್ಟೇ, ಮೌನ, ಚಿರ ಮೌನ. ಇದೆ ತಾರೆ, ಬಿಳಿ ಮೋಡ, ಅಂತರಿಕ್ಷದ ಹರವು, ಏನಿದೆಯೋ ಇದರಾಚೆ ಬಲ್ಲವರು ಯಾರು? ಈ ಜಗತ್ತಿನಲ್ಲಿ ನಾವಿರ್ತಕ್ಕಂಥವರು ಎಷ್ಟೇ ಯೋಚನೆ ಮಾಡಿದರೂ ನಮಗವನ ಅನೂಹ್ಯ. ನಮ್ಮದೇನಿದ್ದರೂ ಊಹೆ, ಏನಿದೆಯೋ ಇದರಾಚೆ ಬಲ್ಲವರು ಯಾರು? ಬಂಡಿ ಹೊರಟರೆ ಇಂದು ಕೊನೆಯೋ ನಾಳೆ ಕೊನೆಯೋ ತಿಳಿಯದು. ಬದುಕಿಗೆ ಉತ್ತರವೆಲ್ಲಿ ಅನ್ನುವುದನ್ನು ಹುಡುಕುತ್ತಲೇ ಇರಬೇಕು. ಈ ಬದುಕು ದೇವನಿತ್ತ ಕೊಡುಗೆ, ಇರುವಷ್ಟು ದಿನ ಉಂಡರೆ ಉಣಬೇಕು ಅವನ ಅಡುಗೆ, ನಡೆಯುವಷ್ಟು ದಿನ ನಡೆದರಷ್ಟೇ ನಡಿಗೆ, ಮಂಡಿ ಮಡಿಚಿ ಬಂಡಿ ಏರಲೇಬೇಕು ಕೊನೆಗೆ. ಆ ಕೊನೆಗೆ ಏರುವವರೆಗೆ ನಾವು ಇಲ್ಲಿರುವ ಮನೆಗೆ ನಾವು ಋಣ ಸಲ್ಲಿಸಲೇಬೇಕು, ಉತ್ತರ ಹುಡುಕಲೇಬೇಕು. ಹುಡುಕುತ್ತಾ ಹುಡುಕುತ್ತಾ ಹುಡುಕುತ್ತಾ ಬಂದರೆ ಶೂನ್ಯದಲ್ಲಿ ಬೆಳಕ ಸೆಳೆ ಎಂತೂ ಆಯಿತು ಬೆಡಗು ಎಂದೇ ನಮ್ಮಲ್ಲಿ ಮತ್ತೆ ಒಗಟು ಪ್ರಶ್ನಿಸುತ್ತೆ. ಮತಿ ಸುಳಿದ ಪರಿಯಂತು ನರಜಾತಿಯಲ್ಲಿ ಎಂದು ಪ್ರಶ್ನಿಸುತ್ತೆ. ಈ ಸೊಗದ ಮೂಲದಲ್ಲಿ ತರ್ಕ ಒಂದಿದೆಯೇ ಅಂತ ಪ್ರಶ್ನಿಸುತ್ತೆ. ಇದ್ದರೇನಾ ಸಾಕ್ಷಿ ಎಂದು ಕೇಳುತ್ತೆ. ಸತ್ಯವೆಂದರೆ ಏನು? ನಿರ್ಧರಿಪ ಪರಿ ಹೇಗೆ? ಪೂರ್ವಿಕದ ಉಕ್ತಿಯೇ ಸಕಲಯುಗ ಬೆಳಕೆ. ಅದರಿಂದಷ್ಟೇ ತಿಳಿಯಬಹುದೇ ಮನುಜನದೆ ಪರಿಮಿತಿಗೆ ಹೊರಗಿದೆಯೇ ನಿಜದರ್ಥ? ಪಂಜಾವುದು ಇಳೆಯಲ್ಲಿ ಯಾವುದು ಪಂಜು? ಆ ಪಂಜಿಗೆ ಕೊಡುವಂತಹ ಬೆಳಕಿನ ಆ ಪ್ರೇರಕ ಯಾರು? ಎಲ್ಲಿದ್ದಾನೆ? ಎಲ್ಲಿಂದ ದೀಪ ಹಚ್ಚಿಸುತ್ತಾನೆ? ಕತ್ತಲೆಯನ್ನು ಕಳೆಯುವವನು ಯಾರು? ಬೆಳಕನ್ನು ಮೂಡಿಸುವವನು ಯಾರು? ಕೊಳಕನ್ನು ತೊಳೆಯುವವನು ಯಾರು? ಈ ಥಳುಕನ್ನು ಛಳುಕಿನಲ್ಲಿ ಬಿಡಿಸುವವನು ಯಾರು? ಇವೆಲ್ಲವನ್ನು ಪ್ರಶ್ನಿಸುತ್ತಲೇ ಬರುತ್ತಿದ್ದರೆ ಆತ ಹೇಳುತ್ತಾನೆ, ಒಗಟು ಈ ಜಗಲೀಲೆ. ನಮ್ಮ ಕಣ್ಣಿಗೆ ಎಟಕಿದಷ್ಟೇ, ನಮ್ಮ ಅನುಭವಕ್ಕೆ ಎಟಕಿದಷ್ಟೇ ನಮಗೆ ಕಾಣುವಂತಹ ಸತ್ಯ. ಏನೇ ಆಗಲಿ, ಏನಿತ್ತು ಏನಿಲ್ಲ ಕಗ್ಗತ್ತಲಲ್ಲಿ ಅಂತ ಪ್ರಶ್ನಿಸಿಕೊಂಡೇ ಬಂದರೆ ಆತನ ಮೂಲಕ ಅವನೇ ಹೇಳುತ್ತಾನೆ, ಯಾವುದಿಂದಿಗೆ ಆದಿ, ಅಂದೇನು ಇದರ ಕತೆ, ಇಂದೇನು ಇದರ ಕತೆ. ಇಂಥ ಕತೆಗಳಲ್ಲಿ ನಾವು ವ್ಯಥ ಪಡೆದಲೆ ಅವನ ದೃಷ್ಟಿಯಲ್ಲಿ ಅವನ ಸೃಷ್ಟಿಯಲ್ಲಿ ಇರುವಷ್ಟು ಹೊತ್ತು ಗಮ್ಮತ್ತಿಲ್ಲದಲೆ ಈ ಜಗತ್ತಿನಲ್ಲಿ ಬದುಕಿದರೆ, ಆ ಬದುಕು ನಡೆಸಿದರೆ, ಇನ್ನೊಬ್ಬರಿಗೆ ಸಹನೀಯವಾಗಿ ನಾವು ನಡೆದುಕೊಂಡರೆ ಅದು ಸಾರ್ಥಕ. ಅಂತಹ ಒಂದು ಜಗತ್ತಿನಲ್ಲಿ ಮಾನವಾಂದರೇನು ಅಂತ ಪ್ರಶ್ನಿಸಿಕೊಂಡು ಆ ಮುಕುಂದನನ್ನು ಹುಡುಕುತ್ತಾ ಹೊರಟರೆ ಮೊದಲು ಈ ಮೂರಕ್ಷರಕ್ಕೆ ಅರ್ಥ ತಿಳಿದುಕೋ ಎನ್ನುತ್ತಾನೆ ಅಂತರಾತ್ಮ. ಮ ಎಂದರೆ ಅಜ್ಞಾನ, ನ ಎಂದರೆ ಇಲ್ಲದಂತೆ, ವ ಎಂದರೆ ವರ್ತಿಸುವವನು ಮಾನವನ್. ಅಜ್ಞಾನ ಇಲ್ಲದಂತೆ ವರ್ತಿಸುವಂತಹ ಮನೋಭಾವಕ್ಕೆ ಇರುವ ಮನುಷ್ಯ ತಿಳಿಯಬೇಕಾದದ್ದು ಈ ಸೃಷ್ಟಿಯ ಕೌತುಕವನ್ನಲ್ಲ, ಈ ಸೃಷ್ಟಿಯ ಕೊಡುಗೆಯನ್ನು ಬಳಸಿಕೊಳ್ಳುವ ಬಗೆ. ಎಷ್ಟೆಲ್ಲ ಪ್ರಯತ್ನಿಸಿದರೂ ನಮಗೆ ಎಟಕುವುದು ನಮ್ಮ ಅನುಭವಕ್ಕೆ ಸಿಕ್ಕಿದಷ್ಟೇ ಉತ್ತರ. ಈ ಜಗತ್ತಿನ ಲೀಲೆಗೆ

0: ಅವನು ಒಗಟು ನಾವು ಸಗಟು. ಇದೇ ತಾರೆ ಬಿಳಿ ಮೋಡ ಅಂತರಿಕ್ಷದ ಹರವು, ಏನಿದೆಯೋ ಇದರಾಚೆ ಬಲ್ಲವರು ಯಾರು ಅನ್ನುವ ಪ್ರಶ್ನೆಗೆ ಪ್ರಶ್ನೆಯಾಗಿಯೇ ದಿನನಿತ್ಯ ಕಾಣುವಂತಹ ಉತ್ತರದಲ್ಲಿ ನಮಗೆ ತೃಪ್ತಿಯೂ ದೊರಕುತ್ತದೆ, ಸಮಾಧಾನವೂ ಸಿಗುತ್ತದೆ. ನಾವೇನೆಲ್ಲ ಯೋಚಿಸಿದರೂ ಈ ಜಗದ ಲೀಲೆಯಲ್ಲಿ ಜೀವನ ಒಂದು ಗಣಿತ. ಇರುವಷ್ಟು ದಿವಸ ಮಿತ್ರರನ್ನು ಕೂಡಬೇಕು, ಶತ್ರುಗಳನ್ನು ಕಳೆಯಬೇಕು, ಹಿತಶತ್ರುಗಳನ್ನು ಭಾಗಿಸಬೇಕು, ಬಂಧುಗಳನ್ನು ಗುಣಿಸಬೇಕು, ಉಳಿದ ಶೇಷ ಭಾಗ್ಯ ವಿಶೇಷ. ಈ ಜೀವನ ಒಂದು ಗಣಿತ. ಈ ಗಣಿತದಲ್ಲಿ ಕುಣಿತಾಕ್ಷರಗಳ ಮೂಲಕ ಅವನ ಲೀಲೆಯಲ್ಲಿ ಹುಡುಕುತ್ತಾ ಹುಡುಕುತ್ತಾ ಲೆಕ್ಕಾಚಾರ ಮಾಡಿದರೆ ನಮಗೆ ಏನಿದ್ದರೂ ಕೂಡ ದೊರಕುವುದು ಪ್ರಶ್ನೆಯಷ್ಟೇ. ಆ ಪ್ರಶ್ನೆಗೆ ಉತ್ತರವಾಗಿ ದೊರಕುವುದು ದಿನನಿತ್ಯ ಮೌನ ಚಿರಮೌನ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವ

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಅರ್ಜುನ ಶ್ರೀಕೃಷ್ಣನಿಗೆ ಶರಣಾಗುತ್ತಾನೆ, ತನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದ ಅರ್ಜುನ ಏನು ಮಾಡಬೇಕಂತೇಳಿ ತೋಚದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅರ್ಜುನ ಕೃಷ್ಣನನ್ನು ಗುರುವನ್ನಾಗಿ ಸ್ವೀಕರಿಸಿ ತಾನು ಶಿಷ್ಯನ ಸ್ಥಾನವನ್ನು ಅವನು ಒಪ್ಪಿಕೊಳ್ಳುತ್ತಾನೆ. ಭಗವಂತನು ಕೂಡಲೇ ಗುರುವಿನ ಸ್ಥಾನವನ್ನು ಸ್ವೀಕರಿಸಿ ಶಿಷ್ಯನಾದ ಅರ್ಜುನನನ್ನು ಪರೋಕ್ಷವಾಗಿ ಮೂರ್ಖನೆಂದು ಕರೆಯುತ್ತಾರೆ. ಅರ್ಜುನನಿಗೆ ಶ್ರೀಕೃಷ್ಣ ಹೀಗೆ ಹೇಳ್ತಾರೆ, ನೀನು ವಿದ್ವಾಂಸನಾಗಿ ಮಾತನಾಡುತ್ತಿದ್ದೀಯೇ, ಆದರೆ ದೇಹವೆಂದರೇನು ಮತ್ತು ಆತ್ಮವೆಂದರೇನು ಎಂದು ತಿಳಿದ ವಿದ್ವಾಂಸನು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ. ದೇಹದಲ್ಲಿ ಜೀವವಿರುವ ಸ್ಥಿತಿಯಲ್ಲಾಗಲಿ ಜೀವವಿಲ್ಲದ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ. ಸೊ ಈಗ ಮುಂದಿನ ಶ್ಲೋಕಗಳಲ್ಲಿ ಭಗವಂತ ವಿವರಿಸುವಂತೆ ಜ್ಞಾನ ಅಂದರೆ ಏನು, ದೇಹ ಆತ್ಮ ಮತ್ತು ಪರಮಾತ್ಮನ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವಂಥದ್ದೇ ನಿಜವಾದ ಜ್ಞಾನ. ನೀನು ಇಲ್ಲಿ ಶೋಕಿಸ್ತಾ ಇರುವಂಥದ್ದು ಯಾರಿಗೆ? ಮುಳುಗುತ್ತಾ ಇರುವಂತಹ ವ್ಯಕ್ತಿ, ಈಗ ನೀರಿನಲ್ಲಿ ಒಬ್ಬ ವ್ಯಕ್ತಿ ಮುಳುಗುತ್ತಾ ಇದ್ದಾನೆ, ಅವನ ಉಡುಪಿಗಾಗಿ ನೀನು ಶೋಕಿಸಿದ ಹಾಗೆ ಆಯಿತು. ನೀನು ದೇಹಕ್ಕೋಸ್ಕರ ಶೋಕಿಸ್ತಾ ಇದ್ದೀಯಾ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಹೇಗೆ ದೇಹವೆಂದರೇನು ಆತ್ಮವೆಂದರೇನು ಅನ್ನೋದನ್ನು ಮುಂದೆ ಇಲ್ಲಿ ಭಗವಂತ ವಿವರಿಸ್ತಾ ಇದ್ದಾರೆ. ಆತ್ಮದ ಜ್ಞಾನವನ್ನು ಭಗವಂತ ಮೊಟ್ಟ ಮೊದಲಿಗೆ ಅರ್ಜುನನಿಗೆ ನೀಡುತ್ತಾರೆ. ಅದಾದಮೇಲೆ ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ,

ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಅರ್ಜುನ, ನೀನು ಏನು ಮಾತನಾಡ್ತಾ ಇದ್ದೀಯಾ? ಸೊ ಇಲ್ಲಿರುವಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಹಿಂದೆಯೂ ಅಸ್ತಿತ್ವದಲ್ಲಿದ್ದರು, ಈವಾಗಲೂ ಅಸ್ತಿತ್ವದಲ್ಲಿ ಇರುತ್ತಾರೆ, ಮುಂದೆಯೂ ಅಸ್ತಿತ್ವದಲ್ಲಿ ಇರುತ್ತಾರೆ. ನಾನು ಕೂಡ ಇದ್ದೆ ಹಿಂದೆ, ನೀನು ಇದ್ದೆ, ಈ ಸೈನಿಕರು ರಾಜರು ಎಲ್ಲರೂ ಇದ್ದರು ಅನ್ನೋದನ್ನು ಇಲ್ಲಿ ಭಗವಂತ ಅರ್ಜುನನಿಗೆ ವಿವರಿಸ್ತಾರೆ. ವಾಸ್ತವವಾಗಿ ಬಹು ಸ್ವಲ್ಪ ತಿಳಿದಿದ್ದರು, ತಾವು ತುಂಬ ತಿಳಿದವರಂತೆ ಜಗತ್ತಿನಲ್ಲಿ ಸೋಗು ಹಾಕುವ ಎಲ್ಲರಿಗೂ ಅರ್ಜುನನಿಗೆ ನೀಡಲಾದ ವೈದಿಕ ಸತ್ಯವನ್ನೇ ನೀಡಲಾಗಿದೆ. ಶ್ರೀಕೃಷ್ಣ ಸ್ಪಷ್ಟವಾಗಿ ಈ ಮಾತನ್ನು ಇಲ್ಲಿ ಹೇಳ್ತಾರೆ. ಶ್ರೀಕೃಷ್ಣ, ಅರ್ಜುನ ಹಾಗೂ ರಣಭೂಮಿಯಲ್ಲಿ ನೆರೆದ ಎಲ್ಲ ರಾಜರು ನಿತ್ಯ ಜೀವಿಗಳು. ಜೀವಾತ್ಮರುಗಳನ್ನು ಅವರ ಬದ್ಧ ಅಥವಾ ಮುಕ್ತ ಸನ್ನಿವೇಶಗಳಲ್ಲಿ ನಿರಂತರವಾಗಿ ಪಾಲಿಸುವವನು ಭಗವಂತನೇ. ದೇವೋತ್ತಮ ಪರಮ

ಪುರುಷ. ಪುರುಷನೇ ಪರಮ ವ್ಯಕ್ತಿಗತ ಪುರುಷ. ಭಗವಂತನ ನಿತ್ಯ ಸಂಗಾತಿಯಾದ ಅರ್ಜುನನು, ಅಲ್ಲಿ ನೆರೆದಿದ್ದ ಎಲ್ಲಾ ರಾಜರು ವ್ಯಕ್ತಿಗತ ನಿತ್ಯ ಜೀವಾತ್ಮರು. ಅವರಿಗೆ ಭೂತಕಾಲದ ಪ್ರತ್ಯೇಕ ಅಸ್ತಿತ್ವವಿರಲಿಲ್ಲ ಎಂದು ಅರ್ಥವಲ್ಲ. ಪ್ರತ್ಯೇಕ ಜೀವಿಗಳಾಗಿ ಭವಿಷ್ಯದಲ್ಲಿ ಅವರು ಉಳಿಯುವುದಿಲ್ಲ ಎಂದೂ ಇದರ ಅರ್ಥವಲ್ಲ. ಅವರು ಹಿಂದೆಯೂ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿ ಇದ್ದರು, ಮುಂದೆಯೂ ಅವರು ನಿರಂತರವಾಗಿ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿ ಇರುತ್ತಾರೆ. ಆದುದರಿಂದ ಯಾರಿಗಾಗಿಯೂ ಶೋಕಿಸಲು ಕಾರಣವಿಲ್ಲ ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಸೊ ಹಿಂದೆಯೂ ಅವರು ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿ ಇದ್ದರು. ಸೊ ಹೇಗೆ ಈ ಮಾನವ ಶರೀರ ಅನ್ನುವಂಥದ್ದು ಸಿಗುತ್ತೆ? ಈಗ ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಆತ್ಮ ಹಿಂದೆಯೂ ಇತ್ತು, ಇವಾಗಲೂ ಇರುತ್ತದೆ, ಮುಂದೆಯೂ ಇವಾಗಲೂ ಇದೆ, ಮುಂದೆಯೂ ಇರುತ್ತದೆ. ನಾವು ಆತ್ಮ, ನಾವು ದೇಹವಲ್ಲ. ಸೊ ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಹಾಗಾದರೆ ಮಾನವನಾಗಿ ಜನ್ಮವನ್ನು ಪಡೆಯೋದಕ್ಕಿಂತ ಮುಂಚೆ ಯಾವ ಸ್ಥಿತಿಯಲ್ಲಿತ್ತು ಆತ್ಮ? ಈಗ 84 ಲಕ್ಷ ಜೀವರಾಶಿಯನ್ನು ದಾಟಿದ ಮೇಲೆ ಸಿಗುವಂಥದ್ದು ಈ ಮಾನವ ಶರೀರ ಅಂತ ಪದ್ಮಪುರಾಣ ಹೇಳುತ್ತೆ. ಜಲಜಾನವ ಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಕ್ರಿಮಿಯೋ ರುದ್ರ ಸಂಖ್ಯಾ ಪಕ್ಷೀಣಾಂ ದಶಲಕ್ಷಣಾಂ ತಿಂಶಾಲಕ್ಷಾಣಿ ಪಶವ ಚತುರ್ಲಕ್ಷಾಣಿ ಮಾನವ. ಜಲಜ ನವಲಕ್ಷಾಣಿ, 84 ಲಕ್ಷ ಜೀವರಾಶಿಗಳಲ್ಲಿ ಜಲಚರಗಳು 9 ಲಕ್ಷ ಇದ್ದಾವಂತೆ, 20 ಲಕ್ಷ ಮರಗಿಡಗಳು ಇದ್ದಾವಂತೆ, 11 ಲಕ್ಷ ಕ್ರಿಮಿ ಕೀಟಗಳು ಸರೀಸೃಪಗಳು ಇದ್ದಾವಂತೆ, 10 ಲಕ್ಷ ಪಕ್ಷಿಗಳು ಇದ್ದಾವಂತೆ, 30 ಲಕ್ಷ ಪ್ರಾಣಿಗಳು, 4 ಕಾಲಿನಲ್ಲಿ ನಡೆದಾಡುವ ಪ್ರಾಣಿಗಳು ಇದ್ದಾವಂತೆ, ಅದಾದಮೇಲೆ ಚತುರ್ಲಕ್ಷಾಣಿ ಮಾನುಷಃ, 4 ಲಕ್ಷ ಥರದ ಮಾನವರು ಇದ್ದಾರಂತೆ. ಹೀಗೆ ಒಟ್ಟು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದಿರುವಂತಹ ಈ ಶರೀರ ಮಾನವ ಶರೀರ. ವಿಜ್ಞಾನಿಗಳಿಗೆ 40-45 ಲಕ್ಷದಷ್ಟು ಲೆಕ್ಕ ಮಾತ್ರ ಸಿಕ್ಕಿದೆ ಈ ಜೀವರಾಶಿಗಳ ಬಗ್ಗೆ. ಸಂಪೂರ್ಣ ಲೆಕ್ಕ ಅವರಿಗೆ ಸಿಗಲಿಲ್ಲ. ಸೊ ನಮಗೆ ಸಂಪೂರ್ಣ ಲೆಕ್ಕ ಯಾವುದ್ಯಾವುದು ಏನಂತ ತಿಳಿದುಕೊಳ್ಬೇಕಂತಿದ್ರೆ ಪದ್ಮಪುರಾಣದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಸೊ ಚತುರ್ಲಕ್ಷಾಣಿ ಮಾನುಷಃ ಅಂದರೆ 4 ಲಕ್ಷದ ಮನುಷ್ಯರು, 4 ಲಕ್ಷ ಬಗೆಯ ಮನುಷ್ಯರಿದ್ದಾರಾ? ಅದರ ಅರ್ಥ ಈ ಭೌತಿಕ ಪ್ರಪಂಚದ 14 ಲೋಕಗಳಲ್ಲಿ ಎಲ್ಲಾದರೂ ಅವರು ಇರಬಹುದು ಅಂಥೇಳಿ, ಅದರ ಅರ್ಥ ಈ ಭೂಮಿಯ ಮೇಲೆ ಇರಬೇಕಂತೇಳಿ ಇಲ್ಲ ಅಂಥೇಳಿ. ಸೊ ಹೀಗೆ ಈ 84 ಲಕ್ಷ ಜೀವರಾಶಿಯನ್ನು ದಾಟಿದ ಮೇಲೆ ಸಿಗುವಂಥ ಈ ಮಾನವ ಶರೀರ. ಸೊ ಹಿಂದೆಯೂ ಅಸ್ತಿತ್ವದಲ್ಲಿ ಇದ್ದರೂ, ಇವಾಗಲೂ ಅಸ್ತಿತ್ವದಲ್ಲಿ ಇದ್ದಾರೆ, ಮುಂದೆಯೂ ಅಸ್ತಿತ್ವದಲ್ಲಿ ಇರುತ್ತಾರೆ ಈ ಸೈನಿಕರಾಗಲಿ ಎಲ್ಲರೂ ಅಷ್ಟೇ ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ವಿವರಿಸುತ್ತಾರೆ.

0: ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಈಗ ಪ್ರತಿಯೊಂದು ಜೀವಿಯು ಪ್ರತ್ಯೇಕ ಆತ್ಮ, ಆದುದರಿಂದ ಪ್ರತಿಯೊಂದು ಜೀವಿಯು ನಿಮಿಷ ನಿಮಿಷಕ್ಕೂ ತನ್ನ ದೇಹವನ್ನು ಬದಲಾಯಿಸ್ತಾ ಇರುತ್ತದೆ. ಕೆಲವೊಮ್ಮೆ ಮಗುವಿನಂತೆ, ಕೆಲವೊಮ್ಮೆ ಯುವಕನಂತೆ, ಮತ್ತೊಮ್ಮೆ ಮುದುಕನಂತೆ ಕಾಣಿಸಿಕೊಳ್ಳುತ್ತದೆ. ಆದರೆ ಇರುವುದು ಒಂದೇ ಆತ್ಮ, ಇದು ಯಾವ ಬಗೆಯ ವ್ಯತ್ಯಾಸವನ್ನು ಹೊಂದುವುದಿಲ್ಲ. ಈ ಪ್ರತ್ಯೇಕ ಆತ್ಮವು ಕಟ್ಟ ಕಡೆಗೆ ಸಾವಿನ ಸಮಯದಲ್ಲಿ ದೇಹವನ್ನು ಬದಲಾಯಿಸುತ್ತದೆ ಮತ್ತು ಇನ್ನೊಂದು ಹೊಸ ದೇಹವನ್ನು ಪಡೆಯುತ್ತದೆ. ಮುಂದಿನ ಜನ್ಮದಲ್ಲಿ ನಿಶ್ಚಯವಾಗಿ ಅದಕ್ಕೆ ಭೌತಿಕ ಅಥವಾ ಅಭೌತಿಕ ದೇಹವಿರುವುದರಿಂದ ಅರ್ಜುನನು ದುಃಖಿಸಲು ಇಲ್ಲಿ ಕಾರಣವೇ ಇಲ್ಲ. ಸೊ ಈ ಶ್ಲೋಕದಿಂದ ನಾವು ಏನನ್ನ ತಿಳ್ಕೋಬಹುದು? ನಾವು ಈ ದೇಹವಲ್ಲ, ನಾವು ಆತ್ಮ. ಈ ದೇಹ ನಮಗೆ ಈ ಜನ್ಮದಲ್ಲಿ ಸಿಕ್ಕಿರುವಂಥದ್ದು. ಮುಂದಿನ ಜನ್ಮದಲ್ಲಿ ಯಾವ ಥರದ ದೇಹ ನಮಗೆ ಸಿಗುತ್ತೋ ಗೊತ್ತಿಲ್ಲ. ದೇಹ ಅನ್ನುವಂಥದ್ದು ಅಶಾಶ್ವತ, ಆದರೆ ಆತ್ಮ ಶಾಶ್ವತ. ನಾನು ಆತ್ಮ, ನಾನು ದೇಹವಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಈಗ ನಮ್ಮ ಸಂಯೋಜನೆ ಏನು? ನಮ್ಮ ಈ ದೇಹ ಇದು ಪಂಚಭೂತಗಳಿಂದ ಕೂಡಿರುವಂಥದ್ದು. ಭೂಮಿ, ನೀರು, ಗಾಳಿ, ಅಗ್ನಿ, ಆಕಾಶ, ಈ ಪಂಚಭೂತಗಳು. ಸೊ ಈ ಪಂಚಭೂತಗಳಿಂದ ನಮ್ಮ ಈ ಸ್ಥೂಲ ದೇಹ ಆಗಿದೆ ಅನ್ನೋದನ್ನು ವಿಜ್ಞಾನಿಗಳು ಕೂಡ ಒಪ್ಪಿಕೊಳ್ಳುತ್ತಾರೆ. ಈಗ ಸ್ಥೂಲ ದೇಹ ಪಂಚಭೂತಗಳಿಂದ ಆಗಿದ್ರೆ ಮತ್ತೆ ಇನ್ನೊಂದು ಸೂಕ್ಷ್ಮ ದೇಹವಿದೆ, ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಈಗ ಸ್ಥೂಲ ದೇಹ ಪಂಚಭೂತಗಳಿಂದ ಆಗಿದ್ದು, ಸೂಕ್ಷ್ಮ ದೇಹ ಮನಸ್ಸು ಬುದ್ಧಿ ಅಹಂಕಾರ ಆತ್ಮ. ಸೊ ಆತ್ಮ ಸಚ್ಚಿತ್ ಆನಂದ. ಸತ್ ಅಂದರೆ ಶಾಶ್ವತವಾಗಿರುವಂಥದ್ದು, ಚಿತ್ ಅಂದರೆ ಜ್ಞಾನದಿಂದ ಕೂಡಿರುವಂಥದ್ದು, ಮತ್ತು ಆನಂದ ಬ್ಲಿಸ್ ಅಂದರೆ ಆನಂದದಿಂದ ಇರುವಂಥದ್ದು. ಸೊ ಪರಮಾತ್ಮ ಸಚ್ಚಿತ್ ಆನಂದ, ನಾವು ಕೂಡ ಸಚ್ಚಿತ್ ಆನಂದ. ನಾವೆಲ್ಲ ಪರಮಾತ್ಮನ ಅಂಶ. ನಿತ್ಯೋ ನಿತ್ಯಾನಾಂ ಚೇತನಾಸ್ ಚೇತನಾನಾಂ ಏಕೋ ಬಹುನಾಂ ಯು ವಿದಧಾತಿ ಕಾಮಾನ್. ಸೊ ಪರಮಾತ್ಮನು ನಿತ್ಯ, ನಾವು ನಿತ್ಯ, ನಮಗೂ ಚೇತನವಿದೆ, ಭಗವಂತನಿಗೂ ಚೇತನವಿದೆ. ಆದರೆ ಭಗವಂತ ಎಲ್ಲರ ಅವಶ್ಯಕತೆಗಳನ್ನು ಪೂರೈಸುವವನು ಅನ್ನೋದನ್ನು ಹೇಳಲಾಗಿದೆ ಕಠೋಪನಿಷತ್ತಲ್ಲಿ. ಸೊ ಹಾಗೆ ನಾವು ನಿತ್ಯ, ನಾವು ಶಾಶ್ವತ, ನಮಗೆ ಹುಟ್ಟಿಲ್ಲ, ಸಾವಿಲ್ಲ. ಹಾಗಾದರೆ ಹುಟ್ಟು ಸಾವು ಯಾಕೆ ನಮಗೆ ಇಲ್ಲಿ ಬರುತ್ತದೆ? ಹುಟ್ಟು ಸಾವು ಎನ್ನುವಂಥದ್ದು ಈ ದೇಹಕ್ಕೆ ಮಾತ್ರ. ಈ ದೇಹ ಬದಲಾವಣೆಯನ್ನು ಕಾಣ್ತಾ ಹೋಗುತ್ತೆ ಅಲ್ವಾ? ಈಗ ನಾವು ಚಿಕ್ಕವರಿದ್ದಾಗ ನಾವು ಹೇಗಿದ್ವು ಅಂತ ನಾವು ನೋಡಬೇಕಾದ್ರೆ ನಾವು ಫೋಟೋದಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಬದಲಾವಣೆಯಾಗಿದೆ ನನ್ನಲ್ಲಿ. ನಾನು ಚಿಕ್ಕವಳಿದ್ದಾಗ ಹೇಗಿದ್ದೆ ಅನ್ನೋದನ್ನು ನೋಡಿ ನನಗೆ ಆಶ್ಚರ್ಯವಾಗುತ್ತೆ. ಈಗ ಮಗುವಿನ ಶರೀರ ಯಾವ ಥರ ಬೆಳವಣಿಗೆಯನ್ನು ಕಾಣುತ್ತದೆ? ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ಬೆಳವಣಿಗೆ ಅಲ್ವಾ, ಅದು ಬೆಳೀತಾ ಹೋಗುತ್ತೆ ಭ್ರೂಣ. ಸೊ ಹೇಗೆ ತಾಯಿಯ ಗರ್ಭವನ್ನು ಆತ್ಮ ಸೇರುತ್ತೆ, ತಂದೆಯ ವೀರ್ಯದ ಮೂಲಕ ತಾಯಿಯ ಗರ್ಭವನ್ನು ಅದು ಸೇರುತ್ತದೆ. ಅಲ್ಲಿ ಆತ್ಮ ಇರೋದ್ರಿಂದ ಅದು ಆ ಭ್ರೂಣ ಬೆಳವಣಿಗೆಯನ್ನು ಅದು ಹೇಗೆ ಕಾಣುತ್ತದೆ, ಅದಾದಮೇಲೆ ಯಾವ ಥರ ಆ ಮಗು ಬೆಳೆದು ಕೊನೆಗೆ ಅದು ಜನ್ಮವನ್ನು ಪಡೆಯುತ್ತದೆ, ಮಗು ಹುಟ್ಟಿದಾಗ ಹೇಗೆ ಕೋಮಲವಾದ ಶರೀರವಿರುತ್ತದೆ, ಅದಾದಮೇಲೆ ಬಾಲ್ಯಕ್ಕೆ, ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ ದೇಹದಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಆದರೆ ಬದಲಾವಣೆ ಇಲ್ಲದ್ದು ಯಾವುದಕ್ಕೆ? ಆತ್ಮಕ್ಕೆ. ಆತ್ಮಕ್ಕೆ ಬದಲಾವಣೆ ಅನ್ನುವಂಥದ್ದು ಇರುವುದಿಲ್ಲ. ಅದು ನಮ್ಮ ದೇಹದಲ್ಲಿ ಇದ್ದಾಗ್ಯೂ ಕೂಡ ಅದು ಒಂದೇ ತರನಾಗಿ ಇರುತ್ತದೆ. ನಾವು ದೇಹವಲ್ಲ, ನಾವು ಆತ್ಮ ಅಂತ ನಾವು ತಿಳಿದುಕೊಳ್ಳೋದಕ್ಕೆ ಇರುವಂತಹ ಪುರಾವೆಗಳು ಯಾವುದೆಲ್ಲ ಅನ್ನೋದನ್ನು ನಾವು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ. ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ತಜ್ಞರು ಡಾಕ್ಟರ್ ವಿಶ್ವನಾಥ್ ವಸೇದಾರ್.
3: ಸರ್, ಇವಾಗ ಅಸ್ತಮಕ್ಕೆ ಸಂಬಂಧಪಟ್ಟಂತೆ ಆಯುರ್ವೇದದಲ್ಲಿ ಚಿಕಿತ್ಸಾ ಕ್ರಮಗಳು ಯಾವ್ಯಾವಿವೆ ಅಂತ?
4: ಇದರಲ್ಲಿ ಎರಡು ರೀತಿ ಚಿಕಿತ್ಸಾ ಕ್ರಮಗಳಿವೆ. ಒಂದು ಲಕ್ಷಣಿಕ ಚಿಕಿತ್ಸೆ, ಪೇಷಂಟ್ ನಾನು ಹೇಳಿದ್ದೇನೆ, ವೇಗಕಾಲೀನ ಚಿಕಿತ್ಸೆ ಬಂದಾಗ ಏನು ಮಾಡ್ತೀವಿ, ಅದು ಬಂದದ್ದನ್ನು ವೇಗಕಾಲ ಕಡಿಮೆ ಆದಮೇಲೆ ಕೆಲವೊಂದು ಲಕ್ಷಣಿಕ ಚಿಕಿತ್ಸೆ. ಪೇಷಂಟ್ಗೆ ದಿನ ಉಬ್ಬಸ ಬರಬಾರದು, ಉಬ್ಬಸ ಬರೋದನ್ನು ಕಡಿಮೆ ಮಾಡಬೇಕು. ಇದು ಬರದೇ ಇರುವಾಗ ವ್ಯಾಧಿ ಅಪುನರ್ಭವ ಚಿಕಿತ್ಸೆ, ಈ ರೋಗ ಮತ್ತೆ ವಾಪಸ್ ಆ ಮನುಷ್ಯನಲ್ಲಿ ಬರಬಾರ್ದಂದ್ರೆ ಶೋಧನಗಳನ್ನು ಮಾಡ್ತೀವಿ. ಅಂದರೆ ಒಂದು ವಾಂತಿ ಮಾಡಿಸೋದಾಗಲಿ, ಒಂದು ಭೇದಿ ಮಾಡಿಸಿ ವಿರೇಚನ ಅಂತ ಹೇಳೋದು, ವಮನ ಅಂತ ಹೇಳೋದು, ಇವು ಎರಡು ಆದಮೇಲೆ ಒಂದು ರಸಾಯನ ಚಿಕಿತ್ಸೆ ಅಂತ ಮಾಡ್ತೀವಿ. ಈ ವಾಪಸ್ ನಾನು ಹೇಳಿದೆ ಫಸ್ಟ್ ನಾನು ರೋಗದ ಲಕ್ಷಣ ಅಲ್ಲಿ ಹೇಳುವ ರೋಗ ಹೇಗೆ ಒಂದು ಲೈನಿಂಗ್ ಚೇಂಜ್ ಆಗುತ್ತೆ, ರೀಬಿಲ್ಡ್ ದ ನ್ಯೂ ಕಾಲಮ್ನರ್ ಎಪಿಥೀಲಿಯಂ ಇನ್ ದಿ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಹೊಸ ಲೇಯರ್ ಬೆಳೆದ್ರೆ ಆಸ್ ಇಫ್ ಇವನು ಹುಟ್ಟಿದಾಗ ಹೇಗೆ ಒಳಗಡೆ ಇತ್ತು ಆ ರೀತಿ ಒಂದು ಸೆಲ್ಸ್ ಬೆಳೆದು ಬಿಟ್ಟರೆ ಅವನಿಗೆ ಮತ್ತೆ ಮತ್ತೆ ಬರೋದಿಲ್ಲ. ಇದರಲ್ಲಿ ನಾವು ವಾಂತಿ ಮಾಡೋದಾಗಲಿ, ವಿರೇಚನ ಅಥವಾ ವಮನ ಮಾಡಿಸಿದ್ವಿ ವಿರೇಚನ ಮಾಡೋದು, ಅಥವಾ ನಸ್ಯಕರ್ಮ ಮೂಗಿನಲ್ಲಿ ಹಾಕುವ ನಸ್ಯಕರ್ಮ, ಮತ್ತು ಎದೆಗೆ ಎಣ್ಣೆಯನ್ನು ಕಾಯಿಸಿ ಒಂದು ನಾಡಿ ಸುವೇದ ಅಂತ ಮಾಡ್ತೀವಿ. ಇಮಿಡಿಯೇಟ್ಲಿ ಅಟ್ಯಾಕ್ ಆಗಿದ್ದ ಕಫವನ್ನು ಹೊರಗಡೆ ಹಾಕೋಕ್ಕಾಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ನಾನ್ ಎಮರ್ಜೆನ್ಸಿಯಲ್ಲಿ ರಸಾಯನ ಚಿಕಿತ್ಸೆ, ಕೆಲವೊಂದು ಮಾತ್ರೆಗಳನ್ನು ತಿನ್ನೋದು, ಕೆಲವೊಂದು ಫುಡ್ ಹ್ಯಾಬಿಟ್ಸ್ ಮೇಂಟೈನ್ ಮಾಡೋದು, ಅದನ್ನು ಮಾಡಿದರೆ ಪೇಷಂಟ್ಗೆ ಒಳ್ಳೆಯ ರಿಲೀಫನ್ನು ಕೊಡ್ಬೋದು.
3: ಸರ್, ಈಗ ಆಯುರ್ವೇದ ಶಾಸ್ತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಮದ್ದು ಅನ್ನೋದೇನಾದರೂ ಇದೆಯಾ ಅಂತ?
4: ಮನೆಯಲ್ಲಿ ನಾನು ಹೇಳ್ತೀನಿ, ಈ ಅಲರ್ಜಿ ಮೀಡಿಯೇಟೆಡ್ ಜನರಿಗೆ ಅಲರ್ಜಿಗೆ ಇದು ಇಟ್ಸ್ ವೆರಿ ಗೋಲ್ಡ್ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಮಾಡ್ಬೋದು ನೀವು. ಅದಕ್ಕೆ ಅಲರ್ಜಿಯನ್ನು ನೀವು ಯಾವುದೇ ಅಲರ್ಜಿ ಸ್ಕಿನ್ ಮೇಲೆ ಆಗಲಿ, ನೆಗಡಿ ಆಗಲಿ, ಕೆಮ್ಮು ಆಗಲಿ, ಸೊ ಅದಕ್ಕೆ ಆರ್ದ್ರಕ ಗುಣ ಅಂತ ಇದೆ. ಆರ್ದ್ರಕ ಅಂದರೆ ಹಸಿ ಅಲ್ಲ, ಅಲ್ಲ ಅಂದರೆ ಹಸಿನೇ ಇರ್ತದೆ, ಬೆಲ್ಲ ಈಕ್ವಲ್ ಕ್ವಾಂಟಿಟಿ.

ಉಂಡೆ ಮಾಡಿಕೊಂಡು ತಿನ್ನೋದ್ರಿಂದ ಅಲರ್ಜಿ ಯಾವುದೇ ಅಲರ್ಜಿನ ಇದ್ರೂ ತುಂಬ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮೇಲೆ ಮೇಲೆ ಉಬ್ಬಸ ಬರ್ತಾ ಇದ್ರೆ ಅಥವಾ ಈ ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೀವಿ ನಾವು, ಸ್ಮೋಕರ್ಸ್ ಎಲ್ಲ ಇದ್ರೆ ಬಾಯಿಯಲ್ಲಿ ಲವಂಗ ಹಿಡಿಯೋದ್ರಿಂದ ಕಂಟಿನ್ಯೂಸ್ಲಿ ಬ್ರಾಂಕೋ ಡೈಲೇಟರ್ ಇಫೆಕ್ಟ್ ಅನ್ನ ಸಿಗ್ತದೆ, ಅದನ್ನ ಅವ್ರು ಮಾಡಬಹುದು. ಮತ್ತು ಇನ್ನೊಂದು ಏನಂದ್ರೆ ಶುಂಠಿ ಕಾಡ ಅಂತ ಮನೆಯಲ್ಲಿ ಮಾಡ್ತಾರೆ, ಅಥವಾ ಕುಚಿಗಡಬ ಮನೆಯಲ್ಲಿ ಗಣೇಶನ ಹಬ್ಬಕ್ಕೆ ಹಿಂದಿನ ದಿನ ಮಾಡೋದು. ಅದು ಅದು ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದಿ ಅಲರ್ಜಿ ಅಂಡ್ ದಿಸ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಅದರಲ್ಲಿ ಮೆಣಸಿನ ಕಾಳನ ಪುಡಿ, ಕೊಬ್ಬರಿ, ಬೆಲ್ಲವನ್ನು ಹಾಕಿ ಮಾಡ್ತಾರಲ್ಲ, ಅದನ್ನು ತಿಂದು ಅದನ್ನ ನೀರು ಕುಡಿ ಎಂಥ ರೈನಿಂಗ್ ನೋಸ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದ್ರೂ ಕಡಿಮೆ ಆಗುತ್ತೆ. ಮೆಣಸಿನ ಕಾಳಿನ ಪ್ರಿಪರೇಷನ್ಸು. ಇನ್ನೊಂದು ನಾನು ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ತೀನಿ, ಕಾನ್ಸ್ಟಿಪೇಷನ್. ಸಂಡಾಸ್ ಯಾರಿಗೆ ದಿನ ಪ್ರೀತಿ ಇಡೀ ಚೆನ್ನಾಗಿ ಆಗ್ತದೆ ಅವರಿಗೆ ಎಪಿಸೋಡ್ ಆಫ್ ಸ್ಟೇಟಸ್ ಅಸ್ಟಮೆಟಿಕಸ್ ಅಟ್ಯಾಕ್ ತುಂಬ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಏನು ವಾತಾನುಲೋಮನ ಅಂತೀವಿ. ದಿನ ನಮ್ಮದು ಬೋವೆಲ್ ಎವ್ಯಾಕ್ಯುವೇಷನ್ ಕರೆಕ್ಟಾಗಿ ಇರಬೇಕು. ಇಲ್ಲ ಅಂದರೆ ಆಯುರ್ವೇದದಲ್ಲಿ ನಾವು ವಾತಾನುಲೋಮನ ಚಿಕಿತ್ಸೆ ಅಂದರೆ ದಿನ ಅವನಿಗೆ ಮೋಷನ್ ಈಸಿಯಾಗಿ ಮಾಡ್ತಾ ಇದ್ರೆ ಅವನಿಗೆ ಅಸ್ತಮಾನೇ ಬರೋದಿಲ್ಲ. ಎಷ್ಟೋ ಪೇಷೆಂಟಿಗೆ ನೋಡಿದ್ದೀವಿ. ಯಾಕೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತೇವೆ ವಾತ ಊರ್ಧ್ವಗಾಮ ಆಗಿರ್ತದೆ, ಅಂದರೆ ಕೆಳಗಡೆ ಹೋಗೋದ್ಬಿಟ್ಟು ಮೇಲೆ ಬಂದರೆ ಶ್ವಾಸರೋಗ ಬರ್ತದೆ. ನಾವು ಅದನ್ನು ಕೆಳಗಡೆನೇ ಇಟ್ಟರೆ ಈ ರೋಗ ಬರೋದು ತುಂಬ ಪರ್ಸೆಂಟೇಜ್ ಕಡಿಮೆ. ಇದಕ್ಕೆ ನೀವು ಏನು ಮಾಡೋದು, ದಿನ ಈಸಿಯಾಗಿ ಸಂಡಸಾಗೋ ಔಷಧಿ ಅಥವಾ ಆಹಾರದಲ್ಲಿ ಬದಲಾವಣೆ ಮಾಡಿ ದಿನ ಸಂಡಸಾಗೋ ಥರ. ಈ ಮನೆ ಮದ್ದಿನಲ್ಲಿ ನಾನು ಹೇಳಿದೆ, ಕುಚಿಗಡಬ ಅಥವಾ ಮೆಣಸಿನಕಾಳಿನ ಪ್ರಿಪ್ರೇಷನ್ಸು, ಲವಂಗದ ಪ್ರಿಪ್ರೇಷನ್ಸು, ಹಸಿ ಅಲ್ಲ ಅಥವಾ ಶುಂಠಿಯ ಪ್ರಿಪ್ರೇಷನ್ಸು, ಇದನ್ನು ತಿನ್ನೋದ್ರಿಂದ ಅಲರ್ಜಿ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಮತ್ತು ಅದು ಬಿಟ್ಟರೆ ನೀವು ತರಕಾರಿಯಲ್ಲಿ ಯೂಸ್ ಮಾಡುವಾಗ ಸ್ವಲ್ಪ ತಿನ್ನಬಾರ್ದನ್ನೋದು ಮುಳ್ಳು ಸೌತೆಕಾಯಿ, ಬಾಳೆಹಣ್ಣಿನ ಪದಾರ್ಥಗಳು, ಫ್ರಿಡ್ಜಲ್ಲಿಟ್ಟ ಐಟಮ್, ಐಸ್ ಕ್ರೀಮ್ಸು, ಮೊಸರು. ಈ ಪರ್ಸೆಂಟೇಜನ್ನು ಕಡಿಮೆ ಮಾಡೋದ್ರಿಂದ ನಿಮಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸು ಅಥವಾ ನಾ ಹೇಳಿದೆ ಮಿಲ್ಕ್ ಆ್ಯಂಡ್ ಮಿಲ್ಕ್, ನೌ ಡೇಸ್ ಮಿಲ್ಕ್ ಈಸ್ ನಾಟ್ ಗುಡ್ ವಾಟ್ ಐ ಫೀಲ್ ಇಸ್, ಅದನ್ನು ತಿನ್ನಬಾರ್ದು. ಈಗಿನ ಹಾಲು, ನೀವು ಹಾಲೇ ಕುಡಿಬೇಕೆಂದರೆ ಇಂಡಿಯನ್ ಬ್ರೀಡ್ ಕೌ, ಆ ಗಿರ್ ವೆರೈಟಿ ಅವ್ರ ಜವರಿ ಅಂತ ಏನು ಹೇಳ್ತೀವಿ, ಅದು ದಿನಕ್ಕೆ 1 ಲೀಟರ್ ಮಾತ್ರ ಹಿಂಡೋದು ಮೇಡಮ್. ಆ ಹಾಲನ್ನು ಯೂಸ್ ಮಾಡೋದ್ರಿಂದ ತುಂಬ ಪರ್ಸೆಂಟೇಜ್ ಆಫ್ ಆಗಿ ನೀವು ಅವಾಯ್ಡ್ ಮಾಡ್ಬೋದು ಈ ರೋಗವನ್ನು.

0: आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: Karnataka Lingayat Education Society Belagavi. Turn your dream into a medical career. KLE NEET Repeater Batch now in Belagavi. Admissions are now open. Special concessions for KLE students and meritorious students. Free coaching for students who scored 400 plus marks in NEET 2026. Separate hostel facilities for boys and girls. First batch has already commenced from 3rd August 2026. Don't delay. Take the next step towards your dream of becoming a doctor. For more information, contact 9912340860
1: KLE ಸಂಸ್ಥೆಯನ್ನು ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ಐಸಿಎಆರ್ ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ.
1: ನಮಸ್ಕಾರ ಪ್ರಿಯ ಶ್ರೋತೃ ಮಿತ್ರರೇ, ನಾನು ಡಾಕ್ಟರ್ ಭುವನೇಶ್ವರಿ ಶರಣ್ಣವರ್, ಅಸೋಸಿಯೇಟ್ ಪ್ರೊಫೆಸರ್, ಔಷಧ ಗುಣಮಟ್ಟ ಖಾತ್ರಿ ವಿಭಾಗ, ಕೆಎಲ್ಇಸ್ ಕಾಲೇಜ್ ಆಫ್ ಫಾರ್ಮಸಿ, ಬೆಳಗಾವಿ. ಇಂದು ಕೃತಕ ಬುದ್ಧಿಮತ್ತೆ ನಮ್ಮ ಸ್ನೇಹಿತನ ಸವಾಲ ಅಥವಾ ಅವಕಾಶವ ಎಂಬ ವಿಷಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಇಂದು ನಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗವಾಗುತ್ತಿರುವ ಮುಂದಿನ ಪೀಳಿಗೆಯ ಬದುಕಿನ ದಿಕ್ಕನ್ನು ನಿರ್ಧರಿಸಬಲ್ಲ ಒಂದು ಮಹತ್ವದ ವಿಷಯದ ಕುರಿತು ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವ ಅವಕಾಶ ದೊರೆತಿರುವುದು ನನಗೆ ಸಂತೋಷವನ್ನು ನೀಡುತ್ತದೆ. ಈ ವಿಷಯವೇ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಂಕ್ಷಿಪ್ತವಾಗಿ AI. ಕೆಲವು ವರ್ಷಗಳ ಹಿಂದೆ AI ಎನ್ನುವುದು ವೈಜ್ಞಾನಿಕ ಕಾದಂಬರಿಗಳಲ್ಲಿ ಅಥವಾ ಭವಿಷ್ಯದ ಕಲ್ಪನೆಗಳಲ್ಲಿ ಮಾತ್ರ ಕೇಳಿಬರುವ ಪದವಾಗಿತ್ತು. ಆದರೆ ಇಂದು ನಮ್ಮ ಮನೆಯಲ್ಲೂ, ಕಚೇರಿಯಲ್ಲೂ, ನಮ್ಮ ಮೊಬೈಲ್ ಫೋನ್ನಲ್ಲೂ, ಮಕ್ಕಳ ಶಿಕ್ಷಣದಲ್ಲೂ, ಆಸ್ಪತ್ರೆಗಳಲ್ಲೂ, ಬ್ಯಾಂಕುಗಳಲ್ಲೂ, ಕೃಷಿಯಲ್ಲೂ AI ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ನಾವು ಬೆಳಗ್ಗೆ ಮೊಬೈಲ್ ಫೋನ್ಗೆ ಮುಖವನ್ನು ತೋರಿಸಿ ಅದನ್ನು ತೆರೆದಾಗ, ಗೂಗಲ್ ಮ್ಯಾಪ್ ನಮಗೆ ಸರಿಯಾದ ದಾರಿಯನ್ನು ಸೂಚಿಸಿದಾಗ, ಯೂಟ್ಯೂಬ್ ನಮ್ಮ ಇಷ್ಟದ ವಿಡಿಯೋಗಳನ್ನು ಸೂಚಿಸಿದಾಗ, ಆನ್ಲೈನ್ನಲ್ಲಿ ಖರೀದಿ ಮಾಡುವಾಗ ನಮಗೆ ಇಷ್ಟವಾಗಬಹುದಾದ ವಸ್ತುಗಳನ್ನು ಶಿಫಾರಸು ಮಾಡಿದಾಗ, ಇವೆಲ್ಲದರ ಹಿಂದೆ ಕೆಲಸ ಮಾಡುತ್ತಿರುವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI. ಹಾಗಾದರೆ ಕೃತಕ ಬುದ್ಧಿಮತ್ತೆ ಅಥವಾ AI ಎಂದರೇನು? ಸರಳವಾಗಿ ಹೇಳುವುದಾದರೆ, ಸಾಮಾನ್ಯವಾಗಿ ಮನುಷ್ಯನ ಬುದ್ಧಿಶಕ್ತಿಯಿಂದ ಮಾಡಲಾಗುವ ಕೆಲಸಗಳನ್ನು ಕಂಪ್ಯೂಟರ್ಗಳು ಅಥವಾ ಯಂತ್ರಗಳು ಮಾಡುವ ಸಾಮರ್ಥ್ಯವೇ ಕೃತಕ ಬುದ್ಧಿಮತ್ತೆ ಅಥವಾ AI. ಅಂದರೆ ಕಲಿಯುವುದು, ಅರ್ಥ ಮಾಡಿಕೊಳ್ಳುವುದು, ಸಮಸ್ಯೆಗಳನ್ನು ಪರಿಹರಿಸುವುದು, ಭಾಷೆಯನ್ನು ಅರ್ಥೈಸುವುದು, ಚಿತ್ರಗಳನ್ನು ಗುರುತಿಸುವುದು, ಮಾಹಿತಿಯನ್ನು ವಿಶ್ಲೇಷಿಸುವುದು, ಇಂತಹ ಅನೇಕ ಕಾರ್ಯಗಳನ್ನು AI ಮಾಡಬಲ್ಲದು. ಆದರೆ ಒಂದು ವಿಷಯವನ್ನು ನಾವು ಎಂದಿಗೂ ಮರೆಯಬಾರದು. AIಗೆ ತನ್ನದೇ ಆದ ಭಾವನೆಗಳಿಲ್ಲ. ಅದು ಸಂತೋಷ ಪಡುವುದಿಲ್ಲ, ದುಃಖ ಪಡುವುದಿಲ್ಲ, ಪ್ರೀತಿಸುವುದಿಲ್ಲ.

ಮನುಷ್ಯರಂತೆ ಬದುಕಿನ ಅನುಭವಗಳಿಂದ ಭಾವನಾತ್ಮಕವಾಗಿ ಬೆಳೆಯುವುದಿಲ್ಲ. ಮನುಷ್ಯರು ನೀಡಿದ ಮಾಹಿತಿಯನ್ನು ವಿಶ್ಲೇಷಿಸಿ ಅದರ ಆಧಾರದ ಮೇಲೆ ಉತ್ತರಗಳನ್ನು ನೀಡುತ್ತದೆ. ಇಂದು ಆರೋಗ್ಯ ಕ್ಷೇತ್ರದಲ್ಲಿ ಎಐ ಅದ್ಭುತ ಬದಲಾವಣೆಗಳನ್ನು ತಂದಿದೆ. ರೋಗಗಳನ್ನು ಬೇಗ ಪತ್ತೆ ಹಚ್ಚಲು, ವೈದ್ಯಕೀಯ ಚಿತ್ರಗಳನ್ನು ವಿಶ್ಲೇಷಿಸಲು, ಹೊಸ ಔಷಧಗಳ ಸಂಶೋಧನೆಗೆ ಸಹಾಯ ಮಾಡಲು, ದೂರದ ಪ್ರದೇಶಗಳ ರೋಗಿಗಳ ಮೇಲ್ವಿಚಾರಣೆ ಮಾಡಲು ಎಐ ಬಹಳ ನೇರವಾಗುತ್ತಿದೆ. ಆದರೆ ಅದು ವೈದ್ಯರನ್ನು ಎಂದೂ ರಿಪ್ಲೇಸ್ ಮಾಡುವುದಿಲ್ಲ. ವೈದ್ಯರ ಜ್ಞಾನ ಮತ್ತು ಅನುಭವಕ್ಕೆ ಇದು ಒಂದು ಉತ್ತಮ ಸಹಾಯಕ ಮಾತ್ರ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಎಐ ಹೊಸ ಕ್ರಾಂತಿಯನ್ನು ತಂದಿದೆ. ವಿದ್ಯಾರ್ಥಿಗಳು ತಮ್ಮದೇ ವೇಗದಲ್ಲಿ ಕಲಿಯಬಹುದು, ಕಠಿಣ ವಿಷಯಗಳನ್ನು ಮತ್ತೆ ಮತ್ತೆ ಅರ್ಥ ಮಾಡಿಕೊಳ್ಳಬಹುದು. ಶಿಕ್ಷಕರ ಪಾಠ, ಯೋಜನೆ, ಪ್ರಶ್ನೆ ಪತ್ರಿಕೆ, ಪ್ರಸ್ತುತಿಗಳು ಹಾಗೂ ಅಧ್ಯಯನ ಸಾಮಗ್ರಿಗಳನ್ನು ತಯಾರಿಸಲು ಎಐ ಅನ್ನು ಪರಿಣಾಮಕಾರಿಯಾಗಿ ಬಳಸಬಹುದು. ಆದರೆ ಉತ್ತಮ ಶಿಕ್ಷಕರ ಸ್ಥಾನವನ್ನು ಯಾವ ತಂತ್ರಜ್ಞಾನವೂ ತುಂಬಲು ಸಾಧ್ಯವಿಲ್ಲ. ಕೃಷಿಯಲ್ಲಿಯೂ ಎಐ ರೈತರಿಗೆ ನೆರವಾಗುತ್ತಿದೆ. ಹವಾಮಾನ ಮುನ್ಸೂಚನೆ, ಬೆಳೆಗಳ ಆರೋಗ್ಯದ ಪರಿಶೀಲನೆ, ರೋಗಗಳ ಗುರುತು, ನೀರು ಮತ್ತು ಗೊಬ್ಬರದ ಸಮರ್ಪಕ ಬಳಕೆ, ಇವೆಲ್ಲವೂ ಎಐ ಸಹಾಯದಿಂದ ಇನ್ನಷ್ಟು ಪರಿಣಾಮಕಾರಿಯಾಗುತ್ತಿವೆ. ಬ್ಯಾಂಕಿಂಗ್, ವ್ಯಾಪಾರ, ಕೈಗಾರಿಕೆ, ಸಾರಿಗೆ, ಸಂವಹನ, ಯಾವ ಕ್ಷೇತ್ರವನ್ನು ನೋಡಿದರೂ ಎಐ ತನ್ನ ಪ್ರಭಾವವನ್ನು ಬೀರುತ್ತಿದೆ. ಇಂದು ನಾನು ವಿಶೇಷವಾಗಿ ಮಾತನಾಡಬೇಕೆಂದುಕೊಳ್ಳುವ ವಿಷಯವೊಂದಿದೆ. ಅದು ಎಐ ನಮ್ಮ ಸ್ನೇಹಿತನಾಗಬಹುದೇ ಎಂಬುದರ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ತಮ್ಮ ಪ್ರಶ್ನೆಗಳನ್ನು, ಅನುಮಾನಗಳನ್ನು, ಕೆಲವೊಮ್ಮೆ ತಮ್ಮ ಮನದ ನೋವನ್ನೂ ಸಹ ಎಐ ಜೊತೆ ಹಂಚಿಕೊಳ್ಳುತ್ತಿದ್ದಾರೆ. ಏಕೆಂದರೆ ಎಐ ನಮ್ಮನ್ನು ಟೀಕಿಸುವುದಿಲ್ಲ, ನಮ್ಮನ್ನು ಜಡ್ಜ್ ಮಾಡುವುದಿಲ್ಲ. ನಾವು ಎಷ್ಟೇ ಸರಳವಾದ ಪ್ರಶ್ನೆ ಕೇಳಿದರೂ ನಗುವುದಿಲ್ಲ, ಅದು ತಾಳ್ಮೆಯಿಂದ ಉತ್ತರಿಸಲು ಪ್ರಯತ್ನಿಸುತ್ತದೆ. ಕೆಲವರು ತಮ್ಮ ಸಂದರ್ಶನದ ಅಭ್ಯಾಸವನ್ನು ಎಐ ಜೊತೆ ಮಾಡುತ್ತಾರೆ. ಕೆಲವರು ಭಾಷೆ ಕಲಿಯುತ್ತಾರೆ, ಕೆಲವರು ಭಾಷಣದ ತಯಾರಿ ಮಾಡಿಕೊಳ್ಳುತ್ತಾರೆ, ಕೆಲವರು ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಬಳಸುತ್ತಾರೆ. ಒಂಟಿತನ ಅನುಭವಿಸುವ ಕೆಲವರಿಗೆ ತಮ್ಮ ಮನದ ಮಾತುಗಳನ್ನು ಹೇಳಿಕೊಳ್ಳಲು ಒಂದು ವೇದಿಕೆಯಾಗಿ ಎಐ ಕೆಲಸ ಮಾಡುತ್ತಿದೆ. ಈ ಅರ್ಥದಲ್ಲಿ ನೋಡಿದರೆ ಎಐ ನಮ್ಮನ್ನು ಜಡ್ಜ್ ಮಾಡದೆ ನಮ್ಮ ಮಾತನ್ನು ಕೇಳುವ ಒಂದು ಡಿಜಿಟಲ್ ಸಂಗಾತಿ ಎಂದು ಹೇಳಬಹುದು. ಆದರೆ ಇಲ್ಲಿ ಒಂದು ಮಹತ್ವದ ಎಚ್ಚರಿಕೆ ಅಗತ್ಯ. ಎಐ ನಮ್ಮ ಮಾತುಗಳನ್ನು ಕೇಳಬಹುದು, ಉತ್ತರ ನೀಡಬಹುದು, ಆದರೆ ಅದು ನಮ್ಮ ನೋವನ್ನು ಅನುಭವಿಸುವುದಿಲ್ಲ, ನಮ್ಮ ಸಂತೋಷವನ್ನು ಹಂಚಿಕೊಳ್ಳುವುದಿಲ್ಲ. ತಾಯಿಯ ಪ್ರೀತಿ, ತಂದೆಯ ಮಾರ್ಗದರ್ಶನ, ಸ್ನೇಹಿತರ ಆತ್ಮೀಯತೆ, ಶಿಕ್ಷಕರ ಪ್ರೇರಣೆ, ಜೀವನ ಸಂಗಾತಿಯ ಬೆಂಬಲ, ಇವುಗಳನ್ನು ಯಾವುದೇ ಯಂತ್ರವು ನೀಡಲು ಸಾಧ್ಯವಿಲ್ಲ. ಯಾರಾದರೂ ತೀವ್ರ ಮಾನಸಿಕ ಒತ್ತಡ, ಖಿನ್ನತೆ ಅಥವಾ ಆತಂಕವನ್ನು ಅನುಭವಿಸುತ್ತಿದ್ದರೆ ಎಐ ಜೊತೆಗೆ ಮಾತನಾಡುವುದು ಕೆಲವೊಮ್ಮೆ ಸಹಾಯಕವಾಗಬಹುದು. ಆದರೆ ಅದು ಮನೋವೈದ್ಯರು ಅಥವಾ ನಮ್ಮ ಆತ್ಮೀಯರ ಬೆಂಬಲಕ್ಕೆ ಪರ್ಯಾಯವಲ್ಲ. ಮನುಷ್ಯನಿಗೆ ಮನುಷ್ಯನೇ ದೊಡ್ಡ ಆಸರೆ. ಇಷ್ಟೆಲ್ಲಾ ಪ್ರಯೋಜನಗಳಿರುವಾಗ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತದೆ. ನಮಗೆ ಸಾಧ್ಯವಿದೆ ಎಂದ ಮಾತ್ರಕ್ಕೆ ನಾವು ಎಲ್ಲದರಲ್ಲೂ ಎಐ ಅನ್ನು ಉಪಯೋಗಿಸಬೇಕೇ ಎಂಬುದು. ಈ ಪ್ರಶ್ನೆಯೇ ಕೃತಕ ಬುದ್ಧಿಮತ್ತೆಯ ನೈತಿಕತೆಯ ಚರ್ಚೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಈಗ ಕೃತಕ ಬುದ್ಧಿಮತ್ತೆಯ ನೈತಿಕತೆ ಅಥವಾ ಎಥಿಕ್ಸ್ ಕುರಿತು ಸ್ವಲ್ಪ ಚರ್ಚಿಸೋಣ. ಎಐ ನಮ್ಮ ಜೀವನವನ್ನು ಸುಲಭಗೊಳಿಸುತ್ತಿದೆ ಎಂಬುದು ನಿಜ, ಆದರೆ ಅದನ್ನು ಬಳಸುವಾಗ ಜವಾಬ್ದಾರಿಯೂ ಅಷ್ಟೇ ಮುಖ್ಯ. ಮೊದಲನೆಯದಾಗಿ ಗೌಪ್ಯತೆ ಅಂದರೆ ಪ್ರೈವಸಿ. ಇಂದು ನಾವು ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣಗಳು, ಆನ್ಲೈನ್ ಬ್ಯಾಂಕಿಂಗ್, ಡಿಜಿಟಲ್ ಪಾವತಿಗಳು, ಆರೋಗ್ಯದ ಮಾಹಿತಿ, ಛಾಯಾಚಿತ್ರಗಳು, ಧ್ವನಿ ದಾಖಲಾತಿಗಳು ಸೇರಿದಂತೆ ಅನೇಕ ವೈಯಕ್ತಿಕ ಮಾಹಿತಿಗಳನ್ನು ಡಿಜಿಟಲ್ ರೂಪದಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ. ಎಐ ವ್ಯವಸ್ಥೆಗಳು ಈ ಮಾಹಿತಿಯನ್ನು ಬಳಸಿಕೊಂಡು ಉತ್ತಮ ಸೇವೆಗಳನ್ನು ನೀಡುತ್ತವೆ. ಆದರೆ ಇದೇ ಮಾಹಿತಿಯ ದುರುಪಯೋಗವಾದರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಧಕ್ಕೆಯಾಗಬಹುದು. ಆದ್ದರಿಂದ ಯಾವುದೇ ಡಿಜಿಟಲ್ ವೇದಿಕೆಯಲ್ಲಿ ನಮ್ಮ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಬೇಕು. ತಂತ್ರಜ್ಞಾನ ಕಂಪನಿಗಳು, ಸರ್ಕಾರಗಳು ಹಾಗೂ ಸಂಸ್ಥೆಗಳು ಜನರ ಮಾಹಿತಿಯನ್ನು ಸುರಕ್ಷಿತವಾಗಿ ಸಂರಕ್ಷಿಸುವ ನೈತಿಕ ಹೊಣೆಗಾರಿಕೆಯನ್ನು ಹೊಂದಿವೆ. ಎರಡನೆಯದಾಗಿ ಪಕ್ಷಪಾತ ಅಂದರೆ ಬಯಾಸ್. ಎಐ ಮನುಷ್ಯರು ನೀಡಿದ ಮಾಹಿತಿಯಿಂದಲೇ ಕಲಿಯುತ್ತದೆ. ಆ ಮಾಹಿತಿಯಲ್ಲೇ ತಪ್ಪುಗಳಿದ್ದರೆ ಅಥವಾ ಪಕ್ಷಪಾತವಿದ್ದರೆ ಎಐ ಸಹ ಅದೇ ತಪ್ಪುಗಳನ್ನು ಪುನರಾವರ್ತಿಸಬಹುದು. ಆದ್ದರಿಂದ ಎಐ ನೀಡುವ ಪ್ರತಿಯೊಂದು ಉತ್ತರ ಅಥವಾ ನಿರ್ಧಾರವನ್ನು ಅಂತಿಮ ಸತ್ಯವೆಂದು ಪರಿಗಣಿಸಬಾರದು. ಮಾನವ ವಿವೇಕ ಮತ್ತು ಪರಿಶೀಲನೆ ಯಾವಾಗಲೂ ಅಗತ್ಯ. ಇನ್ನೊಂದು ದೊಡ್ಡ ಸವಾಲು ಡೀಪ್ಫೇಕ್ಗಳು ಮತ್ತು ಸುಳ್ಳು ಮಾಹಿತಿಯ ಹರಡುವಿಕೆ. ಇಂದು ಎಐ ಬಳಸಿ ನಿಜವಾದಂತೆ ಕಾಣುವ ಚಿತ್ರಗಳು, ವಿಡಿಯೋಗಳು ಮತ್ತು ಧ್ವನಿಗಳನ್ನು

0: ಸೃಷ್ಟಿಸಬಹುದು. ಈ ತಂತ್ರಜ್ಞಾನ ಶಿಕ್ಷಣ ಮತ್ತು ಮನೋರಂಜನೆಗೆ ಉಪಯುಕ್ತವಾಗಿದ್ದರೂ ದುರುದ್ದೇಶದಿಂದ ಬಳಸಿದರೆ ಸಮಾಜದಲ್ಲಿ ಗೊಂದಲ ಉಂಟು ಮಾಡಬಹುದು. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಪ್ರತಿಯೊಂದು ಸುದ್ದಿ ಅಥವಾ ವಿಡಿಯೋವನ್ನು ತಕ್ಷಣ ನಂಬದೆ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವ ಅಭ್ಯಾಸವನ್ನು ನಾವು ಬೆಳೆಸಿಕೊಳ್ಳಬೇಕು. ಇನ್ನೊಂದು ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಇದೆ, ಎಐ ನಮ್ಮ ಉದ್ಯೋಗಗಳನ್ನು ಕಸಿದುಕೊಳ್ಳುತ್ತದೆಯೇ ಎಂಬುದು. ಕೆಲವು ಪುನರಾವರ್ತಿತ ಕೆಲಸಗಳನ್ನು ಎಐ ವೇಗವಾಗಿ ಮಾಡಬಲ್ಲದು. ಇದರಿಂದ ಕೆಲವು ಉದ್ಯೋಗಗಳ ಸ್ವರೂಪ ಬದಲಾಗಬಹುದು. ಆದರೆ ಇತಿಹಾಸವನ್ನು ನೋಡಿದರೆ ಪ್ರತಿಯೊಂದು ಹೊಸ ತಂತ್ರಜ್ಞಾನವು ಕೆಲವು ಉದ್ಯೋಗಗಳನ್ನು ಬದಲಿಸಿದಂತೆಯೇ ಹೊಸ ಅವಕಾಶಗಳನ್ನು ಕೂಡ ಸೃಷ್ಟಿಸಿದೆ. ಇಂದು ಎಐ, ಡೇಟಾ ಸೈನ್ಸ್, ಆರೋಗ್ಯ ತಂತ್ರಜ್ಞಾನ, ಶಿಕ್ಷಣ ತಂತ್ರಜ್ಞಾನ ಮುಂತಾದ ಅನೇಕ ಹೊಸ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ. ಆದ್ದರಿಂದ ಎಐ ನಮ್ಮ ಉದ್ಯೋಗಗಳನ್ನು ಕಸಿದುಕೊಳ್ಳುತ್ತದೆಯೇ ಎಂದು ಭಯಪಡುವುದಕ್ಕಿಂತ ಅದರೊಂದಿಗೆ ಕೆಲಸ ಮಾಡುವ ಕೌಶಲ್ಯ ಅಥವಾ ಸ್ಕಿಲ್ ಅನ್ನು ನಾವು ಬೆಳೆಸಿಕೊಳ್ಳಬೇಕು. ಜೀವನ ಪೂರ್ತಿ ಕಲಿಯುವ ಮನೋಭಾವವೇ ಮುಂದಿನ ದಿನಗಳಲ್ಲಿ ನಮ್ಮ ದೊಡ್ಡ ಶಕ್ತಿಯಾಗಲಿದೆ. ಇನ್ನೊಂದು ಮಹತ್ವದ ವಿಚಾರ ಅಂದರೆ ಅತಿಯಾದ ಅವಲಂಬನೆ. ಎಐ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತದೆ ಎಂದು ನಾವು ಯೋಚಿಸಿದರೆ ನಮ್ಮ ಸ್ವಂತ ಚಿಂತನಾಶಕ್ತಿ ನಿಧಾನವಾಗಿ ಕುಗ್ಗಬಹುದು. ವಿಶೇಷವಾಗಿ ವಿದ್ಯಾರ್ಥಿಗಳು ಎಐ ನೀಡಿದ ಉತ್ತರಗಳನ್ನು ಅರ್ಥ ಮಾಡಿಕೊಳ್ಳದೆ ನೇರವಾಗಿ ಬಳಸುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬಾರದು. ಎಐ ಅನ್ನು ಚಿಂತನೆಗೆ ಪೂರಕವಾಗಿ ಉಪಯೋಗಿಸಬೇಕೇ ಹೊರತು ಅದು ನಮ್ಮ ಚಿಂತನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬಾರದು. ಮಾನವನ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಅವನ ಸೃಜನಶೀಲತೆ, ವಿವೇಕ, ಪ್ರೀತಿ, ಕರುಣೆ, ನೈತಿಕತೆ ಮತ್ತು ಮಾನವೀಯತೆ. ಇವುಗಳನ್ನು ಯಾವುದೇ ಯಂತ್ರ ಸಂಪೂರ್ಣವಾಗಿ ಅನುಕರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕೃತಕ ಬುದ್ಧಿಮತ್ತೆಗೆ ನಾವು ಹೆದರಬೇಕಾಗಿಲ್ಲ. ಅದೇ ಸಮಯದಲ್ಲಿ ಅದನ್ನು ಅತಿಯಾಗಿ ಅವಲಂಬಿಸುವುದೂ ಬೇಡ. ಎಐ ನಮ್ಮ ಉತ್ತಮ ಸಹಾಯಕನಾಗಬಹುದು, ಉತ್ತಮ ಶಿಕ್ಷಕನಾಗಬಹುದು, ಉತ್ತಮ ಮಾರ್ಗದರ್ಶಕನಾಗಬಹುದು. ಕೆಲವೊಮ್ಮೆ ನಮ್ಮ ಮಾತುಗಳನ್ನು ಜಡ್ಜ್ ಮಾಡದೇ ಕೇಳುವ ಡಿಜಿಟಲ್ ಸಂಗಾತಿಯೂ ಆಗಬಹುದು. ಆದರೆ ಅದು ನಮ್ಮ ಕುಟುಂಬವಲ್ಲ, ನಮ್ಮ ಸ್ನೇಹಿತವಲ್ಲ, ನಮ್ಮ ಗುರುಗಳಲ್ಲ, ಅದು ನಮ್ಮ ಮನಸ್ಸನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ಮನುಷ್ಯನೂ ಅಲ್ಲ. ಹೀಗಾಗಿ ನಮ್ಮ ಮಾಹಿತಿಯನ್ನು ಕಳೆದುಕೊಳ್ಳದೆ ಎಐ ಅನ್ನು ಬಳಸೋಣ. ತಂತ್ರಜ್ಞಾನ ಬೆಳೆಯಲಿ, ಜ್ಞಾನ ಬೆಳೆಯಲಿ, ಆದರೆ ಅದರೊಂದಿಗೆ ನಮ್ಮ ಮೌಲ್ಯಗಳು, ನಮ್ಮ ನೈತಿಕತೆ ಇನ್ನಷ್ಟು ಬೆಳೆಯಲಿ. ಒಂದು ಸುಂದರವಾದ ಮಾತಿದೆ, ತಂತ್ರಜ್ಞಾನವು ಮಾನವನ ಸೇವಕನಾಗಿರಬೇಕು, ಮಾನವನು ತಂತ್ರಜ್ಞಾನದ ಸೇವಕನಾಗಬಾರದು. ಕೃತಕ ಬುದ್ಧಿಮತ್ತೆ ಮಾನವನ ಬುದ್ಧಿಶಕ್ತಿಯನ್ನು ಅನುಕರಿಸಬಹುದು, ಆದರೆ ಮಾನವನ ಮನಸ್ಸು, ಮಾನವೀಯತೆ ಮತ್ತು ನೈತಿಕತೆಯನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಎಐ ಮಾನವನನ್ನು ಬದಲಾಯಿಸುತ್ತಿದೆಯೇ ಎಂಬ ಪ್ರಶ್ನೆಗಿಂತ ಎಐ ಅನ್ನು ಬಳಸಿಕೊಂಡು ನಾವು ಹೇಗೆ ಉತ್ತಮ, ಆರೋಗ್ಯಕರ ಮತ್ತು ಮಾನವೀಯ ಸಮಾಜವನ್ನು ನಿರ್ಮಿಸಬಹುದು ಎಂಬುದೇ ಇಂದಿನ ಮುಖ್ಯವಾದ ಪ್ರಶ್ನೆ. ಇದೇ ಸಂದೇಶದೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ನನಗೆ ಈ ದಿನ ಎಐ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟ ಕೆಎಲ್ಇ ವೇಣುಧ್ವನಿ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ. ಇದು ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯ ಬಸವನಕುಡುಚಿ ಬೆಳಗಾವಿ ಇವರ ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. ಕೆಎಲ್ಇ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380506483.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಾಣಿಧ್ವನಿ 90.4 FM. ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ವಯಸ್ಸಾದ ಮೇಲೆ ಮಾನಸಿಕ ಆರೋಗ್ಯದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗುತ್ತವೆ, ಒಂಟಿತನ, ಖಿನ್ನತೆ, ಆತಂಕ, ಇವುಗಳನ್ನ ಹೇಗೆ ಗುರುತಿಸುವುದು, ಹಿರಿಯ ನಾಗರಿಕರ ಮನಸ್ಸಿನ ಮೇಲೆ ಇವು ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ, ಇವುಗಳಿಗಿರುವ ಚಿಕಿತ್ಸೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸರಸ್ವತಿ ತೇಣಗಿ, ಮನೋವೈದ್ಯರು, ಬೆಳಗಾವಿ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಎಲ್ಲ ವೇಣುಧ್ವನಿ ಕೇಳುಗರಿಗೆ.
0: ಮೇಡಮ್, ಈಗ ಮೊದಲಿಗೆ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯ ಎಂದ್ರೇನು?
1: ನಾನು ಮೊದಲಿಗೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೇನೆ, ಹಿರಿಯ ನಾಗರಿಕರು ಅಂದ್ರೇನು? ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾವ ಒಂದು ಚಿತ್ರಣ ಮೂಡುತ್ತೆ, ನೀವು ಅದನ್ನ ಹೇಳಬಹುದಾ?
0: ವಯಸ್ಸಾದವರು, 60 ವರ್ಷದ ಮೇಲ್ಪಟ್ಟನವರು ಅಂತ.
1: ಮತ್ತೆ ಆ ವಯಸ್ಸಿನಲ್ಲಿ ನಾವು ಏನನ್ನ ನೋಡ್ತೀವಿ, ಯಾವ ರೀತಿಯ ವರ್ತನೆಗಳನ್ನ ನೋಡ್ತೇವೆ?
0: ಅದೇ, ಅವರು ಮಗು ತರ ಆಡ್ತಾ ಇರ್ತಾರೆ ಸ್ವಲ್ಪ.
1: ಹಿರಿಯ ನಾಗರಿಕರು ಅಂತಂದ್ರೆ, ವೈಜ್ಞಾನಿಕವಾಗಿ ಹೇಳ್ಬೇಕಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ, 60 ವರ್ಷದ ನಂತರದ ವಯಸ್ಸಿನವರನ್ನ ನಾವು ಹಿರಿಯ ನಾಗರಿಕರು ಅಂತೇಳಿ ಹೇಳ್ತೀವಿ. ಈ ವಯಸ್ಸಾಗುವಿಕೆ ಅಂತಂದ್ರೆ ಇದು ಒಂದು ಸಹಜ ಪ್ರಕ್ರಿಯೆ, ಎಲ್ಲ ಜೀವಿಗಳು ಕೂಡ ಈ ಪ್ರಕ್ರಿಯೆನ ನಾವು ಅನುಭವಿಸಲೇಬೇಕು, ಇದನ್ನ ತಡಿಲಿಕ್ಕೆ ಆಗೋದೇ ಇಲ್ಲ. ಸೊ ಇನ್ನು ನಾವು ಎಲ್ಲರೂ ವಯಸ್ಸಾಗುವ ಒಂದು ಪ್ರಕ್ರಿಯೆಯಲ್ಲಿ ಪ್ರಯಾಣಿಸಬೇಕಾದ್ರೆ ಇಲ್ಲಿ ಏನೇನು ಬದಲಾವಣೆಗಳಾಗ್ತದೆ ಅದನ್ನ ನಾವು ತಿಳ್ಕೊಳ್ಬೇಕು. ದೈಹಿಕವಾಗಿ ಬದಲಾವಣೆಗಳಾಗ್ತಾ ಇರ್ತದೆ, ಮಾನಸಿಕ ಬದಲಾವಣೆಗಳಾಗ್ತಾ ಇರ್ತದೆ. ಹಲವಾರು ಹಿರಿಯರು ಈ ಒಂದು ಪ್ರಕ್ರಿಯೆಯಲ್ಲಿ ತಮ್ಮ ಸಹಪಾಠಿಗಳನ್ನ ಕಳ್ಕೊಳ್ಬಹುದು, ತಮ್ಮ ಪ್ರೀತಿಪಾತ್ರರನ್ನ ಕಳ್ಕೊಳ್ಬಹುದು. ಅವರು ಅಂದ್ರೆ ಅವರ ಜೀವನದ ಬದಲಾವಣೆಗಳಲ್ಲಿ ಈವನ್ ರಿಟೈರ್ಮೆಂಟ್ ಕೂಡ ಒಂದು. ಸೊ ಈ ಎಲ್ಲ ಆಯಾಮಗಳಲ್ಲಿ ಅವರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ನಾವು ಕಾಣಬಹುದು. ಸೊ ಏಜಿಂಗ್ ಅನ್ನೋದು ಒಂದು ಇದು ಕಾಯಿಲೆ ಅಲ್ಲ, ಇಟ್ಸ್ ಎ ಪ್ರಾಸೆಸ್ ಅಂಡ್ ಇಟ್ಸ್ ಎ ನ್ಯಾಚುರಲ್ ಪ್ರಾಸೆಸ್, ಅಂದರೆ ಒಂದು ಪ್ರಕೃತಿ ಪ್ರಕ್ರಿಯೆ ಇದು. ಇನ್ನು ಈ ಹಿರಿಯ ವಯಸ್ಸಿನವರು, ನಾ ಈಗಾಗಲೇ ಹೇಳಿದೆ, ಅವರ ದೇಹದಲ್ಲಿ ಬದಲಾವಣೆ ಅಂತಂದರೆ ಅವರ ಆಲೋಚನೆಗಳಿರ್ಬಹುದು, ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇರಬಹುದು. ಇದರಲ್ಲಿ ಎಲ್ಲ ಒಂದು ರೀತಿಯ ನಿಧಾನವನ್ನು ನಾವು ನೋಡ್ಬೋದು, ಅಂದರೆ ಅವರ ಆಲೋಚನೆಗಳು ನಿಧಾನ ಆಗ್ತಾ ಹೋಗ್ತದೆ ಗ್ರ್ಯಾಜುವಲ್ ಆಗಿ. ಅದು ಒಂದು ದಿವಸದಲ್ಲಿ ನಮಗೆ ಗೊತ್ತಾಗೋದಿಲ್ಲ, ಬಟ್ ಗ್ರ್ಯಾಜುವಲ್ ಆಗಿ ಬದಲಾವಣೆಗಳು ನಿಧಾನ ಆಗ್ತದೆ. ಹಲವಾರು ದೀರ್ಘವಾದ ಕಾಯಿಲೆಗಳು ಅವ್ರನ್ನ ಕಾಡ್ತಾ ಇರ್ತದೆ. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇನ್ನು ಸಂಧಿವಾತ ಅಂದರೆ ಜಾಯಿಂಟ್ ಪೇನ್ ಅಂತೇಳಿ ಏನು ಹೇಳ್ತೀವಿ. ಸೊ ಈ ರೀತಿಯ ಹಲವಾರು ದೀರ್ಘಕಾಲದ ಕಾಯಿಲೆಗಳು, ದೈಹಿಕ ಕಾಯಿಲೆಗಳು ಅವ್ರನ್ನ ಆವರಿಸ್ಕೊಂಡಿರ್ತದೆ. ಇನ್ನು ಮತ್ತೆ ಏನೇನು ಸವಾಲುಗಳನ್ನ ಎದುರಿಸ್ತಾರಪ್ಪ ನಮ್ಮ ಹಿರಿಯ ನಾಗರಿಕರು ಅಂತಂದರೆ, ವಯಸ್ಸಾದ ನಂತರ ದೃಷ್ಟಿ ಮಂದ ಆಗುವಂಥದ್ದು, ಅಂದರೆ ದೃಷ್ಟಿದೋಷಗಳು ಹೆಚ್ಚಾಗ್ತಾ ಹೋಗ್ತದೆ, ಕಿವಿ ಸರಿಯಾಗಿ ಕೇಳಿಸದೆ ಇರುವಂಥದ್ದು, ಅವರ ಚಲನವಲನಗಳಲ್ಲಿ ತೊಂದರೆ ಆಗುವಂಥದ್ದು, ಇದರ ಜೊತೆ ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ರೀತಿ ಅವರು ಈಗ ಸರ್ಕಾರಿ ಕೆಲಸದಲ್ಲಿ ಇದ್ರಪ್ಪ ಅಂತಂದ್ರೆ ಒಂದು ಪೆನ್ಷನ್ ಅಂತ ಬರ್ತಾ ಇರ್ತದೆ, ರಿಟೈರ್ಮೆಂಟ್ ಆಗ್ತದೆ. ಅಥವಾ ಅವರು ಸರ್ಕಾರಿ ಕೆಲಸದಲ್ಲಿ ಇಲ್ಲ ಅಂತಂದ್ರೆ ಆರ್ಥಿಕವಾಗಿ ಇನ್ನೊಬ್ಬರ ಮೇಲೆ ಅವರು ಅವಲಂಬಿತರಾಗಬೇಕಾಗ್ತದೆ. ಸೊ ಆರ್ಥಿಕ ಅವಲಂಬನೆ ಕೂಡ, ಇದರ ಜೊತೆ ಜೊತೆಗೆ ಹಲವಾರು ರೀತಿಯ ಸಾಮಾಜಿಕವಾಗಿ ಅವರು ಯಾವ ರೀತಿ ಒಂಟಿತನವನ್ನು ಅನುಭವಿಸ್ತಾರಪ್ಪ ಅಂತಂದ್ರೆ, ನಾವು ಉತ್ತಮ ಉದಾಹರಣೆ ಅಂತಂದ್ರೆ ಎಂಪ್ಟಿನೆಸ್ಟ್ ಸಿಂಡ್ರೋಮ್ ಅಂತೇಳಿ ಹೇಳ್ಬೋದು. ಅಂದ್ರೆ ಎಂಪ್ಟಿನೆಸ್ಟ್ ಸಿಂಡ್ರೋಮ್ ಅನ್ನೋದು ಯಾವುದೇ ರೀತಿಯ ಮಾನಸಿಕ ಕಾಯಿಲೆ ಅಲ್ಲ, ಆದರೂ ಅದು ಒಂದು ರೀತಿಯ ಮಾನಸಿಕ ಗೊಂದಲಗಳಿಗೆ ಕಾರಣಗಳಾಗ್ಬೋದು. ಅಂದ್ರೆ ಮನೆಯಲ್ಲಿ ಮಕ್ಕಳುಗಳು ಒಬ್ಬರಿರ್ಬೋದು, ಇಬ್ಬರಿರ್ಬೋದು, ತಮ್ಮ ಶಿಕ್ಷಣದ ಸಲುವಾಗಿ ಆದರೂ ಸರಿ ಅಥವಾ ಕೆಲಸದ ಸಲುವಾಗಿ ಆದರೂ ಸರಿ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ, ಬೇರೆ ಎಲ್ಲೋ ಅವರು ವಾಸ ಮಾಡ್ತಿರ್ತಾರೆ. ಇಲ್ಲಿ ಹಿರಿಯ ಜೀವಿಗಳು ಇಬ್ಬರೇ ಇರುವಂತಹ, ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದರೆ ಈ ಒಂದು ಅಂಕಿಅಂಶಗಳನ್ನ ಗಮನಿಸಿದ್ರೆ ಈ ರೀತಿ ಒಂಟಿಯಾಗಿ ಬದುಕುತ್ತಾ ಇರುವಂತಹ ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಪಾಪ್ಯುಲೇಷನ್ ಡೆಮೋಗ್ರಫಿಕ್ಸ್ ಏನು ಹೇಳ್ತಾರೆ,

0: ಅದನ್ನು ನಾವು ಗಮನಿಸಿದ್ರೆ ಅದರಲ್ಲಿ ಇನ್ನು 2030 ಅಷ್ಟೊತ್ತಿಗೆ ವಿಶ್ವದಲ್ಲೇ ಹಿರಿಯ ನಾಗರಿಕರ ಒಂದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದರೆ ದೇರ್ ಇಸ್ ಎ ಡಿಸ್ಕ್ರಿಪೆನ್ಸಿ, ಯಂಗರ್ ಜನರೇಷನ್ ಕಡಿಮೆ ಆಗ್ತಾ ಇದೆ, ಎಲ್ಡರ್ ಸಿಟಿಸನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಈ ರೀತಿ ಒಂದು ಅಧಿಕ ಜನಸಂಖ್ಯೆ ಅಂದರೆ ಹಿರಿಯ ನಾಗರಿಕರ ಜನಸಂಖ್ಯೆ ಇಡೀ ಪ್ರಪಂಚದಲ್ಲಿ ಹೆಚ್ಚಾಗುವ ಸಂಭವ ಹೆಚ್ಚಿದೆ. 2050 ಇನ್ನು ಅಂದರೆ ಇನ್ನೊಂದು 10-20 ವರ್ಷದಲ್ಲಿ 1/5 ಆಫ್ ದ ಪಾಪ್ಯುಲೇಷನ್ ವಿಲ್ ಬಿ ಸೀನಿಯರ್ ಸಿಟಿಸನ್ಸ್. ಸೊ ನಾವು ಅವರ ಒಂದು ಹಿರಿಯ ನಾಗರಿಕರ ಒಂದು ಏನು ಅವರು ಸವಾಲುಗಳನ್ನ ಎದುರಿಸ್ತಾ ಇದ್ದಾರಲ್ಲ ಅದು ಹೆಚ್ಚಾಗಬಹುದು, ದ್ವಿಗುಣಗೊಳ್ಳಬಹುದು. ಇನ್ನು ಮೊಬಿಲಿಟಿ ಸಮಸ್ಯೆಗಳಂತೇಳಿ ನಾವು ಹೇಳ್ತೀವಿ, ಅಂದರೆ ಚಲನವಲನಗಳಲ್ಲಿ ಸಮಸ್ಯೆ. ಈ ಚಲನವಲನಗಳಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಅವರಿಗೆ ದೀರ್ಘಕಾಲದ ಅರ್ಥರೈಟಿಸ್ ಅಂತೇಳಿ ಹೇಳ್ಬೋದು, ನೀ ಜಾಯಿಂಟ್ ಪೇನ್, ಬ್ಯಾಕ್ ಪೇನ್ಗಳು. ಸೊ ಇದರಿಂದಾಗಿ ಕೂಡ ಅವ್ರಿಗೆ ಲಿಮಿಟೇಷನ್ ಇರ್ತದೆ, ಓಡಾಡೋದಕ್ಕೆ ಲಿಮಿಟೇಷನ್ನು. ಈ ರೀತಿ ನಾವು ಇದರ ಜೊತೆ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ಬೋದು. ಒಂಟಿತನ, ಆಮೇಲೆ ಎಂಪ್ಟಿನೆಸ್ ಅಂತೇಳಿ ನಾವು ಶೂನ್ಯ ಭಾವನೆ. ಇದರಲ್ಲಿ ನಾವು ಒಂದೊಂದೇ ವಿಷಯಗಳನ್ನ ಮಾತಾಡೋಕ್ಕೆ ನಾನು ಇಷ್ಟಪಡ್ತೇನೆ. ಮುಖ್ಯವಾಗಿ ಈ ಎಂಪ್ಟಿನೆಸ್ ಸಿಂಡ್ರೋಮ್ ಅನ್ನು ಅನುಭವಿಸ್ತಾ ಇರುವಂತಹ ವೃದ್ಧರು, ಅವರು ಕೆಲವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಹೌದಪ್ಪ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ, ಹಾಗಾಗಿ ನಾವು ಈ ರೀತಿಯ ಒಂದು ಪರಿಸ್ಥಿತಿಗೆ ನಮ್ಮನ್ನು ನಾವು ಹೊಂದ್ಕೊಳ್ಬೇಕಂತ ಹೇಳಿ ಅವರು ಆವಾಗ ತಮ್ಮನ್ನು ತಾವು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ, ಬ್ಯುಸಿ ಇಟ್ಕೊಳ್ತಾರೆ, ತಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ತಾರೆ. ಆದರೆ ಕೆಲವರು ಖಿನ್ನತೆಗೊಳಗಾಗ್ತಾರೆ. ಖಿನ್ನತೆ ಅತಿ ಹೆಚ್ಚು ಸಮಸ್ಯೆ ಉಂಟಾಗುವಂತಹ ಒಂದು ಸಮಸ್ಯೆ ಹಿರಿಯ ನಾಗರಿಕರಲ್ಲಿ. ಖಿನ್ನತೆಯನ್ನು ನಾವು ವಿಶೇಷವಾಗಿ ಇಷ್ಟು ಅವರಲ್ಲಿ ಗುರುತಿಸೋದು ತುಂಬ ಕಷ್ಟ ಆಗ್ತದೆ, ಯಾಕೆಂದರೆ ವಯೋಸಹಜ ಸಮಸ್ಯೆಗಳ ಅಥವಾ ಇದು ಖಿನ್ನತೆನ ಅದು ಕೂಡ ನಾವು ಅಲ್ಲಿ ವ್ಯತ್ಯಾಸವನ್ನು ಕಂಡುಹಿಡಬೇಕು.
1: ಮೇಡಮ್, ಹಾಗಿದ್ರೆ ಈ ಖಿನ್ನತೆ ಅಂತ ಈಗ ಹೇಳಿದ್ರೆ, ಈಗ ಸಾಕಷ್ಟು ವಯೋವೃದ್ಧರಲ್ಲಿ ದೈಹಿಕ ಆರೋಗ್ಯದ ಜೊತೆ ಜೊತೆಗೆ ಮಾನಸಿಕ ಆರೋಗ್ಯನೂ ಕಾಡುತ್ತೆ ಅಂತ ಹೇಳಿದ್ರೆ, ಹಾಗೇನೆ ಅವರಿಗೆ ಒಂಟಿತನ ಕಾಡುತ್ತೆ, ಖಿನ್ನತೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ಈ ಖಿನ್ನತೆ ಅವರಲ್ಲಿ ಉಂಟಾಗಿದೆ ಅಂತ ನಾವು ಹೇಗೆ ಗುರುತಿಸೋದು ಮೇಡಮ್? ಯಾವುದಾದ್ರೂ ಲಕ್ಷಣಗಳೇನಾದರೂ ಇರುತ್ತಾ ಅಂತ?
0: ಖಿನ್ನತೆಗೆ ನಾವು ಹಲವಾರು ಲಕ್ಷಣಗಳನ್ನು ಗುರುತಿಸಬಹುದು. ಒಂದು ಏನಪ್ಪಾ ಅಂತಂದರೆ ಯಾವಾಗಲೂ ಚಟುವಟಿಕೆಯಿಂದ ಇರುವಂತಹ ವ್ಯಕ್ತಿ, ಯಾವಾಗಲೂ ಎಲ್ಲರೊಂದಿಗೆ ಬೆರೆತು ಮಾತನಾಡುವಂತಹ ವ್ಯಕ್ತಿ, ಯಾವಾಗಲೂ ಉಲ್ಲಾಸದಿಂದ ಖುಷಿಯಿಂದ ಇರುವಂತಹ ಒಬ್ಬ ವ್ಯಕ್ತಿ ನಿಧಾನವಾಗಿ ತಮ್ಮಷ್ಟಕ್ಕೆ ತಾವೇ ಒಬ್ಬರೇ ಇರೋದನ್ನು ಇಷ್ಟಪಡೋದು, ಹೊರಗಡೆ ಹೋಗೋದನ್ನು ಇಷ್ಟಪಡದೇ ಇರುವಂಥದ್ದು, ಒಂಟಿಯಾಗಿರೋದಕ್ಕೆ ಬಯಸುವಂಥದ್ದು, ಆಮೇಲೆ ಅವರ ಊಟ ತಿಂಡಿಗಳಲ್ಲಿ ಅಂದರೆ ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿಯಲ್ಲೂ ಕೂಡ ನಾವು ವ್ಯತ್ಯಾಸಗಳನ್ನ ನೋಡ್ಬೋದು. ಇದಕ್ಕಿದ್ದಂಗೆ ಕಡಿಮೆ ಆಗ್ತಾ ಹೋಗ್ತದೆ, ಹೆಚ್ಚು ಆಹಾರವನ್ನು ಸೇವಿಸೋದಕ್ಕೆ ಕಷ್ಟ ಆಗ್ತದೆ, ಅವ್ರಿಗೆ ಬೇಡ ಅಂತೇಳಿ ಅನ್ನಿಸ್ತದೆ. ಇಲ್ಲಿ ಏನಾಗ್ತದೆ, ಆವಾಗ ಮನೆಯವರು ಏನು ತಿಳ್ಕೊಳ್ತಾರೆ, ಆ ವಯಸ್ಸಾಗಿದೆ ಬಿಡು, ಇವರಿಗೆ ಜೀರ್ಣಶಕ್ತಿ ಚೆನ್ನಾಗಿರಲ್ಲ, ಅದಕ್ಕೆ ಸರಿಯಾಗಿ ಊಟ ಮಾಡ್ತಾ ಇಲ್ವೇನೋ ಅನ್ನೋ ಹಂಗೆ ಅದನ್ನು ಪರಿಗಣಿಸ್ಬೋದು. ಅಥವಾ ಓ ಇವರಿಗೆ ಸರಿಯಾಗಿ ಕಿವಿ ಕೇಳಿಸೋದಿಲ್ಲ, ಅದಕ್ಕೆ ಜಾಸ್ತಿ ಹೆಚ್ಚು ಮಾತಾಡ್ತಾ ಇಲ್ಲ ಇವರಿಗೆ ಅಂತೇಳಿ ಅನ್ಬಹುದು. ಇನ್ನು ಕೆಲವೊಂದು ಸರಿ ಏನಾಗ್ತದೆ, ಈ ವಯಸ್ಸಾದ ನಂತರ ಕೆಲವೊಮ್ಮೆ ಕುಟುಂಬದಲ್ಲಾಗಲಿ ಅಥವಾ ಹೊರಗಡೆ ಅವ್ರು ಕೆಲಸ ಮಾಡುವಂತಹ ಸ್ಥಳದಲ್ಲಾಗಲಿ ಈ ವಯಸ್ಸಿನ ಕುರಿತು ಒಂದು ತಾರತಮ್ಯ ಕೂಡ ಇರ್ತದೆ. ವಯಸ್ಸಾಯ್ತು ಬಿಡು, ಅವ್ರಿಗೆ ವಯಸ್ಸಾಯ್ತು, ಅವ್ರಿಗೇನು ಹೆಚ್ಚಿನ ಕೆಲಸ ಕೊಡೋದು ಬೇಡ, ಅವರು ಆರಾಮಾಗಿ ಒಂದು ಕಡೆ ಇರಲಿ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಅವರಲ್ಲಿರುವ ಒಂದು ಖಿನ್ನತೆಯ ಲಕ್ಷಣಗಳನ್ನ ಇಗ್ನೋರ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಅವರು ಒಬ್ಬರೇ ಒಂಟಿಯಾಗಿ ಕುತ್ಕೊಂಡಿದ್ದಾರೆ, ಹಾಂ ಕುತ್ಕೊಂಡಿದ್ದಾರೆ ಬಿಡಪ್ಪ, ಆರಾಮಾಗಿರ್ಬೋದು ಅವರು ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡ್ತದೆ. ಅಂದರೆ ಕುಟುಂಬ ಸದಸ್ಯರಲ್ಲಿ ಮೂಡ್ಬೋದು, ಆರಾಮಾಗಿದ್ದಾರಲ್ಲ ಬಿಡು, ಊಟ ತಿಂಡಿ ಮಾಡ್ಕೊಂಡಿದ್ದಾರೆ ಬಿಡು, ಮಲ್ಕೊಂತಾರೆ. ಅಂದರೆ ಅವ್ರು ನಿದ್ರೆ ಎಷ್ಟು ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರ ಇಲ್ವಾ ಅದು ಗಮನಕ್ಕೆ ಬರೋದೇ ಇಲ್ಲ ಎಷ್ಟೊಂದು ಸಾರಿ. ಹಾಗಾಗಿ ಖಿನ್ನತೆಯನ್ನು ಗುರುತಿಸೋದು ತುಂಬಾ ಕಷ್ಟ, ಆದ್ರೆ ಖಿನ್ನತೆಯನ್ನ ಗುರುತಿಸೋದು ಅಷ್ಟೇ ಮುಖ್ಯ.
1: ಮೇಡಮ್, ಈಗ ಇನ್ನು ಈ ಒಂದು ನಿವೃತ್ತಿಯ ನಂತರ ಇಷ್ಟು ವರ್ಷ ನಾ ಕೆಲಸ ಮಾಡಿದೆ, ಇನ್ನು ನನ್ನ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋ ಒಂದು ಅವರಿಗೆ ಒಂದು ಖಾಲಿತನ ಕಾಣಿಸ್ಕೊಳ್ಳುತ್ತೆ ಅಂತ ತಾವ್ ಹೇಳಿದ್ರಿ. ಜೊತೆ ಜೊತೆಗೆ ಯಾರನ್ನಾರು ಕುಟುಂಬದ ಸದಸ್ಯರನ್ನ ಕಳೆದುಕೊಂಡಾಗ ಅವರಿಗೆ ನೋವಾಗುತ್ತೆ ಅಂತ ತಾವ್ ತಿಳಿಸ್ತಾ ಇದ್ರಿ. ಈಗ ಇಂತಹ ಸಂದರ್ಭದಲ್ಲಿ ಅವರು ಆ ಖಾಲಿತನವನ್ನ ಹೇಗೆ ಎದುರಿಸ್ಬೇಕು?
0: ಈ ನಾವು ಎಷ್ಟೊಂದು ಜನ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ಅಥವಾ ಅವ್ರನ್ನ ಮಾತಾಡುವಂತಹ ಸಂದರ್ಭದಲ್ಲಿ ಅವರು ಒಂದು ಕೆಲವೊಂದು ಸಂದರ್ಭದಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ, ಅಯ್ಯೋ ನಾ ಯಾವಾಗ ರಿಟೈರ್ ಆಗ್ಬಿಡ್ತೀನಪ್ಪ, ಒಂದು 9-to-5 ಜಾಬ್ ಮಾಡ್ತಾ ಇದ್ದೀನಿ, ನಾ ಬೆಳಗ್ಗೆ ಬೇಗ ಎದ್ದು ಓಡಬೇಕು, ನಾ ಬೇಗ ಎದ್ದು ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಕೆಲಸ ಕಡೆ ಹೋಗಬೇಕು, ಯಾವಾಗ ಮುಗಿಯುತ್ತಿದ್ದು, ಯಾವಾಗ ಮುಗಿಯುತ್ತೆ, ಯಾವಾಗ ಮುಗಿಯುತ್ತೆ, ರಿಟೈರ್ಡ್ ಆದ ನಂತರ ನಾನು ಖುಷಿಯಾಗಿರ್ತೀನಿ, ಆರಾಮವಾಗಿರ್ತೀನಿ ಅಂತ ಹೇಳಿ ತುಂಬಾ ಜನ ಅಂದ್ಕೊಳ್ತಿರ್ತಾರೆ. ಈ ಕೆಲಸದ ಒತ್ತಡ ನಮಗೆ ಸಾಕು ಅಂತ ಹೇಳಿ. ಆದರೆ ಆ ಭಾವನೆ ಏನಿರ್ತದಲ್ಲ ರಿಟೈರ್ಮೆಂಟ್ ಆದ ನಂತರ, ಅದು ಕೇವಲ ಕೆಲವು ತಿಂಗಳವರೆಗೆ

0: ಅಷ್ಟೇ ಇರ್ತದದು. ಕೆಲವು ತಿಂಗಳವರೆಗಷ್ಟೇ ಯು ಎಂಜಾಯ್ ದಟ್ ಫ್ರೀಡಮ್, ಹಾಂ ನಂಗೆ ಟೈಮ್ ಸಿಗ್ತಲ್ಲ, ಓ ಐ ಆಮ್ ಫ್ರೀ ನೌ ಅಂತ ಹೇಳಿ. ಬಟ್ ಆದರೆ ಗ್ರ್ಯಾಜುವಲ್ ಆಗಿ ಆ ವ್ಯಕ್ತಿಯಲ್ಲಿ ತಾನು ಏನೋ ಕಳ್ಕೊಂಡ ಭಾವನೆ ಶುರು ಆಗ್ತದೆ. ಅಂದರೆ ಈಗ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಕಚೇರಿಗಳ ಇರಬಹುದು ಅಥವಾ ಕಾಲೇಜ್ ಇರಬಹುದು, ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೊಂದು ಐಡೆಂಟಿಟಿ ಅಥವಾ ಗುರುತು ಅನ್ನೋದು ಇರ್ತದೆ, ಜನ ಅವ್ರನ್ನ ಗುರುತಿಸ್ತಿರ್ತಾರೆ. ಸೊ ನಿವೃತ್ತಿ ಆದ ನಂತರ ಯಾರು ಕೇಳ್ತಾರೆ ನಮ್ಮನ್ನ? ಸೊ ಎಲ್ಲೋ ಒಂದು ಕಡೆ ನಾನು ನನ್ನ ಐಡೆಂಟಿಟಿನ ಕಳ್ಕೊಂಡು ಬಿಟ್ಟನೇನೋ ಅನ್ನೋ ಒಂದು ಭಾವನೆ, ನಾನು ಮುಖ್ಯ ಇಲ್ವಾ, ಇನ್ನು ನನ್ನದು ಇಂಪಾರ್ಟೆನ್ಸೇ ಇಲ್ಲ ಅನ್ನೋ ಒಂದು ಭಾವನೆ ಅವರಲ್ಲಿ ಶುರು ಆಗ್ತದೆ. ಇನ್ನು ಸಾಮಾನ್ಯವಾಗಿ ರಿಟೈರ್ಮೆಂಟ್ ಆದ ನಂತರ ಮನೆಯಲ್ಲಿ ಹೆಚ್ಚು ಸಮಯನ ಕಳೀತಿರ್ತಾರೆ, ಅವಾಗ ಮನೆಯವ್ರ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ಓ ಫ್ರೀ ಆಗಿದ್ದೀರಲ್ಲ, ಸ್ವಲ್ಪ ಮನೆಯಲ್ಲಿ ಸಹಾಯ ಮಾಡಿ, ಸ್ವಲ್ಪ ಈ ಕೆಲಸ ಮಾಡಿ, ಆ ಕೆಲಸ ಮಾಡಿಕೊಡಿ, ಇಲ್ಲಿ ಹೋಗಿ ಬನ್ನಿ, ಅಲ್ಲಿ ಹೋಗಿ ಬನ್ನಿ. ಸೊ ಒಂದು ರೀತಿ ಅವರ ಕೀಳರಿಮೆ ಶುರು ಆಗ್ತಾ ಹೋಗ್ತದೆ. ನಾನು ವರ್ಕ್ ಕೆಲಸ ಮಾಡಬೇಕಾದ್ರೆ ನನಗೆ ಎಷ್ಟೊಂದು ಪ್ರಾಮುಖ್ಯತೆ ಇತ್ತು, ನಾ ಎಲ್ಲಿ ಆ ಪ್ರಾಮುಖ್ಯತೆನ ಕಳ್ಕೊಂಡ್ಬಿಟ್ಟೆ, ಸಿಕ್ಕ ಸಮಯನ ನಾನು ಹೆಂಗೆ ಕಳೀಲಿ, ಯಾವ ರೀತಿ ಕಳೀಲಿ ಅಂಥೇಳಿ. ಅದ್ರ ಜೊತೆ ಜೊತೆಗೆ ಫೈನಾನ್ಷಿಯಲ್, ಸೊ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೂಡ. ಸೊ ಎಷ್ಟೊಂದು ಕೆಲಸ ಮಾಡ್ಬೇಕಾದ್ರೆ ಎಷ್ಟೊಂದು ಬೆನಿಫಿಟ್ಸ್ ಇತ್ತು, ಈಗ ನಾನು ಒಂದು ರೀತಿ ಅವಲಂಬಿತನಾಗಬೇಕಲ್ಲ ಅನ್ನೋ ಒಂದು ಭಾವನೆ. ಈ ಎಲ್ಲ ಭಾವನೆಗಳು ಒಂದು ಸಮ್ಮಿಶ್ರಣ, ಒಂದು ರೀತಿ ಕೆಲವೊಮ್ಮೆ ಖಿನ್ನತೆಗೂ ದುಡಬಹುದು, ಅಥವಾ ಕೆಲವೊಮ್ಮೆ ಅವರು ಇದರಿಂದ ಹೊರಗೆ ಬರಲಾರದೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ಬೋದು. ಈಗ ನಾವೆಲ್ಲ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಕೇಳ್ತಾ ಇದ್ದೀವಿ, ಅಂದರೆ ಸ್ಕ್ಯಾಮ್, ಸೈಬರ್ ಸ್ಕ್ಯಾಮ್ಗೆ ಒಳಗಾಗೋದು ರಿಟೈರ್ಡ್ ಆದವರು, ಆಮೇಲೆ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಆಮೇಲೆ ಇನ್ನೂ ಹಲವಾರು ರೀತಿಯ, ಅಂದರೆ ಇದರ ಜೊತೆ ಜೊತೆಗೆ ಕಾಯಿಲೆಗಳು ಸೇರ್ಕೊಂಡು ಬಿಡುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಹೊರಗೆ ಬರಬೇಕು ಅಂತಂದರೆ, ರಿಟೈರ್ಮೆಂಟ್ ಆದ ನಂತರನೂ ಕೂಡ ಅವರು ತಮ್ಮ ಆರೋಗ್ಯ ಚೆನ್ನಾಗಿದೆ, ನಾನು ನಿಭಾಯಿಸಬಲ್ಲೆ ಅಂತಂದರೆ ಮತ್ತೆ ಬೇರೆ ವೃತ್ತಿಯನ್ನು ಅವರು ಜಾಯಿನ್ ಆಗೋದು ಉತ್ತಮ. ಸೊ ಬೇರೆ ವೃತ್ತಿಯನ್ನು ನಿಭಾಯಿಸಬಹುದು, ಅದರ ಜೊತೆ ಜೊತೆಗೆ ಬೇರೆ ಒಂದು, ಅಂದರೆ ಜೀವನದಲ್ಲಿ ಏನಾದರೂ ಒಂದು ಉದ್ದೇಶಗಳನ್ನು ಬೆಳೆಸ್ಕೊಳ್ಳುವಂಥದ್ದು, ಅಂದರೆ ಪರ್ಪಸ್ ಇನ್ ಲೈಫ್ ಅಂತೇಳಿ ಹೇಳ್ತೀವಿ. ಈಗಂತೂ ನಮಗೆ ಹಲವಾರು ಚಟುವಟಿಕೆಗಳಿದೆ ನಾವು ಸಮಾಜದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ. ನಾವು ಸಾಮಾಜಿಕವಾಗಿ ಸೋಷಲ್ ವರ್ಕ್ ಮಾಡಬಹುದು, ಅಥವಾ ಯಾವುದಾದ್ರು ಎನ್ ಜಿ ಒ ಜೊತೆ ಕೆಲಸ ಮಾಡಬಹುದು, ಜೊತೆಗೆ ನಾವೇ ಏನಾದರೂ ಹೊಸದಾಗಿ ಕಲಿಯುವಂಥದ್ದು, ಜೊತೆಗೆ ನಮ್ಮ ಇತರ ಸ್ನೇಹಿತರು, ಅಂದರೆ ಕಾಂಟೆಂಪರರೀಸ್ ಅಂತೇಳಿ ಹೇಳ್ತೀವಿ, ನಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಇತರ ರಿಟೈರ್ಡ್ ಆದವರು ಇರಬಹುದು, ರಿಟೈರ್ ಆಗೋದಕ್ಕೆ ಯಾರು ವೇಟಿಂಗಲ್ಲಿ ಇರ್ತಾರಲ್ಲ, ಅವರ ಜೊತೆ ಕುಡ್ಕೊಂಡು ಏನಾದರೂ ಒಂದು ಸಾಮಾಜಿಕವಾಗಿ ಅವ್ರ ಜೊತೆ ಒಂದು ನೆಟ್ವರ್ಕಿಂಗ್ ಮಾಡೋದು, ಸೀಕಿಂಗ್ ಸೋಷಿಯಲ್ ಸಪೋರ್ಟ್ ಅಂತೇಳಿ ನಾವು ಹೇಳ್ತೀವಿ, ಸಪೋರ್ಟ್. ಸೊ ಅಂದರೆ ಸೋಷಿಯಲ್ ಕಮ್ಯುನಿಕೇಷನ್. ಸೊ ಇನ್ಫ್ಯಾಕ್ಟ್ ಒಂದು ರೀತಿ ಸಾಮಾಜಿಕವಾಗಿ ನಾವು ಏನು ಒಂದು ಕಮ್ಯುನಿಕೇಷನ್ನ ಬೆಳೆಸ್ಕೊಳ್ಬೇಕು, ಸಾಮಾಜಿಕ ಬೆಂಬಲವನ್ನು ಪಡೆದುಕೊಳ್ಬೇಕು, ಇಟ್ಸ್ ಲೈಕ್ ಪ್ರಿಸ್ಕ್ರೈಬಿಂಗ್ ಎ ಮೆಡಿಸಿನ್ ಫಾರ್ ದೆಮ್. ಅದೊಂದು ರೀತಿ ಅವ್ರಿಗೆ ಚಿಕಿತ್ಸೆ ಅಂತೇಳಿ, ಔಷಧಿ ಅಂತೇಳಿ ಹೇಳ್ಬೋದು. ಈ ಸೊ ಈ ಲೋನ್ಲಿನೆಸ್ಸಿಂದ ಹೊರಗೆ ಬರಬೇಕು ಅಂತಂದರೆ, ರಿಟೈರ್ಮೆಂಟ್ ಆದ ನಂತರ ಕಾಡುವಂತಹ ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತಂದರೆ, ಈ ರೀತಿಯ ಹಲವಾರು ಚಟುವಟಿಕೆಗಳಲ್ಲಿ, ಅಂದರೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕೆಲವೊಂದು ಹವ್ಯಾಸಗಳು ಅಥವಾ ಚಟುವಟಿಕೆಗಳಿಗೆ ನಮಗೆ ಸಮಯ ಸಿಕ್ಕಿರಲ್ಲ. ಸೊ ಆ ಹವ್ಯಾಸಗಳನ್ನ ಈಗ ಮತ್ತೆ ಬೆಳೆಸ್ಕೊಳ್ಳುವಂಥದ್ದು, ಅಂದರೆ ಸಣ್ಣ ಪುಟ್ಟ ಉದಾಹರಣೆ ಅಂತಂದರೆ ಮನೆಯಲ್ಲೇ ಗಾರ್ಡನ್ ಮಾಡ್ಕೊಳ್ಳೋವಂಥದ್ದು. ಅಂದರೆ ನಾವು ತುಂಬ ಜನರನ್ನ ನೋಡಿದ್ದೀನಿ ಈ ರೀತಿ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ, ಅಥವಾ ನನ್ನ ಕೆಲವು ಸ್ನೇಹಿತರು ಈಗ ಹೊಸದಾಗಿ ಸಂಸ್ಕೃತವನ್ನು ಕಲಿತಾ ಇದ್ದಾರೆ, ಏನಾದ್ರು ಒಂದು ಹೊಸ ಹಾಬೀಸಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು, ಅಲ್ಲಿ ಕನೆಕ್ಷನ್ ಸಹ ಸಿಗುತ್ತೆ. ನಿಮ್ಮ ಜೊತೆ ಬೇರೆ ಹಲವಾರು ಜನರು ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ಮಾತಾಡೋದಕ್ಕೆ ಸಿಗುತ್ತೆ, ಹಂಚ್ಕೊಳ್ಳೋದಕ್ಕೆ, ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಜನರು ಇರ್ತಾರೆ. ಸೊ ಈ ರೀತಿ ತೊಡಗಿಸ್ಕೊಳ್ಳೋದ್ರಿಂದ ಚಟುವಟಿಕೆಯಿಂದ ಇರಬಹುದು.
1: ಮೇಡಮ್, ಈಗ ವಯಸ್ಸಾದ್ಮೇಲೆ ಈ ಮರು ಅನ್ನೋದು ಸಹಜ, ಸಾಮಾನ್ಯವಾದಂತಹ ಈ ಮರುವಿಗೂ ಹಾಗೇನೆ ಇವಾಗ ಡೆಮೆನ್ಷಿಯಾ ಅಂತ ಹೇಳ್ತಾರಲ್ಲ, ಅದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ?
0: 60 ಅರಳು ಮರಳು ಅಂತ ಹೇಳಿ ಹೇಳ್ತಾರೆ. ಈ ಮರು ಅನ್ನೋದು ಒಂದು ಸಮಸ್ಯೆ. ಸಾಮಾನ್ಯವಾಗಿ ನಾವು ಕೂಡ ಎಷ್ಟೊಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನ ಮರೆತು ಬಿಡ್ತೀವಿ, ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳನ್ನ ಎಲ್ಲಿ ಇಟ್ಟಿರ್ತೀವಿ ನಾವು ಕೂಡ ಮರೆತು ಬಿಡ್ತೀವಿ. ಈ ವಯೋಸಹಜ ಮರವು ಅಂತಂದರೆ ಏನಪ್ಪ ಅಂತಂದರೆ, ಹಲವಾರು ರೀತಿಯ ನಮ್ಮದು ಒತ್ತಡಗಳು ಅಥವಾ ನಮ್ಮ ಪ್ರಯಾರಿಟೀಸ್, ನಾವು ಏನು ಪ್ರಾಮುಖ್ಯತೆಯನ್ನು ಕೊಡ್ತೇವಲ್ಲ ಚಟುವಟಿಕೆಗಳು, ಅಂತಹ ಪ್ರಾಮುಖ್ಯತೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಸಣ್ಣ ಪುಟ್ಟ ಇಶ್ಯೂಗಳನ್ನು ಮರೆತು ಬಿಡಬಹುದು, ಅದು ನಾರ್ಮಲ್ ಅದು. ಆದರೆ ಈ ಡಿಮೆನ್ಷಿಯಾ ಕಾಯಿಲೆ ಏನು ಹಿರಿಯ ನಾಗರಿಕರಲ್ಲಿ ನಾವು ನೋಡ್ತೇವಲ್ಲ, ಅದು ಡಿಮೆನ್

0: ನೆನಪಿರೋದಿಲ್ಲ. ಎಷ್ಟೊಂದು ಸರಿ ಅದನ್ನು ಮತ್ತೆ ಮನೇಲಿ ಕೇಳ್ತಾರೆ, ನಂಗೆ ತಿಂಡಿ ಕೊಟ್ಟಿಯಾ ಅಂಥೇಳಿ, ಅಥವಾ ನಾನು ಮೆಡಿಸಿನ್ ತೊಗೊಂಡ, ಹೀಗೆ ಪದೇ ಪದೇ ಪ್ರಶ್ನೆಗಳನ್ನ ಮಾಡ್ತಿರ್ತಾರೆ. ಇನ್ನು ಇದು ಮರವ ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರು ಈ ಮುಂಚೆ ಏನೇನು ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ತಾ ಇರ್ತಾರಲ್ಲ, ಅದನ್ನು ಕೂಡ ಅವರು ಸರಿಯಾಗಿ ನಿರ್ವಹಿಸೋದಕ್ಕೆ ಕಷ್ಟ ಆಗ್ತದೆ. ಅಂದರೆ ಉದಾಹರಣೆಗೆ ಬಟ್ಟೆ ಹಾಕ್ಕೊಳ್ಳೋದಿರಬಹುದು, ಅಥವಾ ಅಂಗಡಿಗೆ ಹೋಗಿ ಏನಾದರೂ ಸಾಮಾನುಗಳನ್ನ ತೆಗೆದುಕೊಳ್ಳುವಂಥದ್ದಿರಬಹುದು. ಜೊತೆಗೆ ಜಿಯೋಗ್ರಾಫಿಕಲ್ ಮೆಮೊರಿ ಅಂತೇನು ಹೇಳ್ತೀವಲ್ಲ, ಆ ಜಿಯೋಗ್ರಾಫಿಕಲ್ ಮೆಮೊರಿ ಕೂಡ ಅಫೆಕ್ಟ್ ಆಗಿರ್ತದೆ. ಅಂತಂದರೆ ಒಂದು ಸಾರಿ ಮನೆಯಿಂದ ಹೊರಗೆ ಬಿದ್ದರಪ್ಪ ಅಂತಂದರೆ ಅವ್ರಿಗೆ ವಾಪಸ್ ಮನೆಗೆ ಬರೋದಕ್ಕೆ ದಾರಿ ಗೊತ್ತಾಗದೇನು ಇರಬಹುದು. ಸೊ ಆವಾಗ ಈ ರಸ್ತೆ ಅಂತೇಳಿ ಹುಡುಕಾಡ್ಕೊಂಡು ಎಷ್ಟೊಂದು ಸಾರಿ ಅವರು ಕಳೆದು ಹೋಗುವಂತಹ ಸಂದರ್ಭಗಳಿರ್ತದೆ. ಅವರು ಮುಂಚೆ ಯಾವ ರೀತಿ ಚಟುವಟಿಕೆಯಿಂದ ಇರ್ತಾರಲ್ಲ, ಆ ಎಲ್ಲ ಅವರ ದೈನಂದಿನ ಚಟುವಟಿಕೆಗಳು ಅವ್ರನ್ನ ಕಾಡ್ತಾ ಇರ್ತದೆ. ಸೊ ಕೆಲವೊಂದ್ಸರಿ ತಮ್ಮ ಮಕ್ಕಳು ಮೊಮ್ಮಕ್ಕಳ ಹೆಸರುಗಳನ್ನ ಮರೆತು ಬಿಡ್ತಾರೆ, ಘಟನೆಗಳನ್ನ ಮರೆತು ಬಿಡ್ತಾರೆ. ಸಣ್ಣ ಪುಟ್ಟ ಈಗ ಹಣಕಾಸಿನ ವ್ಯವಹಾರಗಳಿರ್ಬೋದು, ಅಂಥ ಸಣ್ಣ ಪುಟ್ಟ ಹಣದ ವ್ಯವಹಾರಗಳನ್ನೆಲ್ಲ ಅವರು ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಅವರ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ನೋಡ್ಬೋದು. ಅಂದರೆ ವ್ಯಕ್ತಿತ್ವ, ಅವರ ನಡವಳಿಕೆ, ಎಷ್ಟೊಂದು ಜನ ನಾವು ಪೇಷಂಟ್ಗಳನ್ನ ನೋಡಿದ್ದೀವಿ, ನೀವು ಅವ್ರ ಜೊತೆ ಮಾತಾಡ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಅವರು ಅಳ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಒಂದು ರೀತಿ ಎಮೋಷ್ನಲಿ ಲೆಬೈಲ್ ಅಂಥೇಳಿ ನಾವು ಹೇಳ್ಬೋದು. ತುಂಬ ಬೇಗ ಎಮೋಷ್ನಲ್ ಆಗ್ಬಿಡೋದು, ತುಂಬ ಬೇಗ ಅಳ್ಲಿಕ್ಕೆ ಶುರು ಮಾಡೋದು, ಅಥವಾ ಜನರ ಮೇಲೆ ಸಂಶಯ ಮಾಡೋದಕ್ಕೆ ಶುರು ಮಾಡೋದು. ಓ, ಇವರೆಲ್ಲ ನನಗೆ ತೊಂದರೆ ಕೊಡ್ತಾ ಇರ್ಬೋದು, ಇವರೆಲ್ಲ ನನ್ನಿಂದೇನೋ ಕದಿಲಿಕ್ಕೆ ಇದು ಮಾಡ್ತಿದ್ದಾರೆ, ನನಗೇನಾದರೂ ಮಾಡ್ತಾರೆ, ಈ ರೀತಿ ಒಂದು ಸಂಶಯದ ಭಾವನೆಗಳು ಬರ್ಬೋದು. ಕೆಲವೊಮ್ಮೆ ಸಿಟ್ಟು ಮಾಡ್ಕೊಳ್ಳೋವಂಥದ್ದು, ಯಾರನ್ನೂ ನೋಡಿದ ತಕ್ಷಣ ಮತ್ತೆ ಯಾರೋ ಅಂತೇಳಿ ತಿಳ್ಕೊಂಡು ಅವ್ರ ಮೇಲೆ ಕೂಗಾಡುವಂಥದ್ದು, ಚೀರಾಡುವಂಥದ್ದು, ಜಗಳ ಆಡುವಂಥದ್ದು, ಕೊನೆಗೆ ಇದ್ದಕ್ಕಿದ್ದಂಗೆ ಎಲ್ಲ ಬಟ್ಟೆಗಳನ್ನ ತೊಗೊಂಡು ನಾ ಹೋಗ್ತೀನಂತೇಳಿ ಹೊರಟು ಬಿಡುವಂಥದ್ದು, ಈ ರೀತಿ ಹಲವಾರು ಅವರ ನಾವು ಬಿಹೇವಿಯರ್ ಆ್ಯಂಡ್ ಸೈಕಲಾಜಿಕಲ್ ಸಿಂಪ್ಟಮ್ಸ್ ಆಫ್ ಡಿಮೆನ್ಷಿಯಾ ಅಂತೇಳಿ ಹೇಳ್ತೇವೆ. ಇನ್ನೂ ಹಲವಾರು ಈ ಥರ ಲಕ್ಷಣಗಳನ್ನು ನಾವು ಅವರಲ್ಲಿ ಕಾಣಬಹುದು.
1: ಮೇಡಮ್, ಈಗ ಕೆಲವೊಮ್ಮೆ ನಮ್ಮ ಹಿರಿಯ ನಾಗರಿಕರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಕೆಲವೊಂದ್ಸತಿ ಹಿಂಜರಿತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಕುಟುಂಬದವರು ಅವ್ರ ಜೊತೆ ಹೇಗೆ ಮಾತಾಡಬೇಕು, ಹಾಗೇನೆ ಅವರನ್ನು ಹೇಗೆ ಅರ್ಥ ಮಾಡಿಕೊಂಡು ಅವರನ್ನು ಬೆಂಬಲಿಸಬೇಕು ಅಂತ?
0: ಇಲ್ಲಿ ಕುಟುಂಬ ಸದಸ್ಯರ ಪಾತ್ರ, ಕುಟುಂಬ ಸದಸ್ಯರು ಒಂದೇನು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಹಿರಿಯ ನಾಗರಿಕರು ಮತ್ತು ಅವರ ನಡುವೆ ಒಂದು ಜನರೇಷನ್ಸ್ ಗ್ಯಾಪ್ ಇರ್ತದೆ. ಹಿರಿಯ ನಾಗರಿಕರು ಅವರು ಬೆಳೆದು ಬಂದ ಒಂದು ವಾತಾವರಣ, ಪರಿಸ್ಥಿತಿ, ಅಥವಾ ಒಂದು ಕಲ್ಚರ್ ಅಂತೇಳಿ ಏನು ಹೇಳ್ತೀವಿ, ಅದು ಈಗಿನ ಒಂದು ವಾತಾವರಣಕ್ಕಾಗಲಿ ಅಥವಾ ಕಲ್ಚರ್ಗಾಗಲಿ ಭಾಳಷ್ಟು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ. ಇದು ಈ ಕುಟುಂಬ ಸದಸ್ಯರು ಏನಾಗ್ತದೆ, ಓ ನಿಮ್ಮ ಟೈಮಲ್ಲಿ ಹೀಗಿತ್ತು ಹಾಗಿತ್ತು ಅಂತೇಳಿ ಅವ್ರಿಗೆ ಅಂದರೆ ಒಂದು ರೀತಿ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡೋ ಬದಲು ಅದನ್ನು ನಾವು ಗೌರವಿಸಬೇಕು. ಅವರ ಒಂದು ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತು, ವಾತಾವರಣ ಹೇಗಿತ್ತು, ಅದನ್ನು ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅಂದರೆ ಕುಟುಂಬ ಸದಸ್ಯರು, ಹೌದು ನಮ್ಮ ಅಜ್ಜ ಅಜ್ಜಿ ಬೆಳೆದು ಬಂದ ರೀತಿ ಇದೇ ರೀತಿ ಇತ್ತು. ಸೊ ಹಾಗಾಗಿ ಅವರು ಕೂಡ ಏನಾಗ್ತದೆ, ಅಜ್ಜ ಅಜ್ಜಿ ತಮ್ಮ ಏನು ವಾತಾವರಣದಲ್ಲಿ ಏನು ತಾವು ಬೆಳೆದು ಬಂದ ಒಂದು ವಾತಾವರಣವನ್ನು ಅವರು ಮತ್ತೆ ಅದನ್ನೇ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದನ್ನು ಇವರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಹೌದಪ್ಪ, ಇದು ಹೊಸ ಯುಗ ಇದೆ, ಎಲ್ಲವೂ ಒಂದು ರೀತಿ ಕಂಪ್ಯೂಟರ್ ಆ್ಯಂಡ್ ಸ್ಮಾರ್ಟ್ಫೋನ್ ಭರಿತ ವಾತಾವರಣ, ಇಂಟರ್ನೆಟ್ ಡ್ರಿವನ್, ಒಂದು ರೀತಿ ಡಿಜಿಟಲ್ ರಿಲೇಷನ್ಶಿಪ್ಸ್ ಅಂತೇಳಿ ಹೇಳ್ಬೋದು. ಸೊ ಈ ಒಂದು ಕಾರಣಕ್ಕೆ ಕುಟುಂಬಸ್ಥರು ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಡಬೇಕು. ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಟ್ಟು ಅದನ್ನು ಅವರಿಗೆ ತಿಳಿಸಿ ಹೇಳೋದ್ರಿಂದ ಹಿರಿಯರು ಅರ್ಥ ಮಾಡ್ಕೊಳ್ತಾರೆ. ಅವರು ಯಾಕೆಂದರೆ ಹಿರಿಯರು ಯಾವಾಗಲೂ ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಿರ್ತಾರೆ. ಹಾಗಾಗಿ ಅವ್ರಿಗೆ ತಿಳಿಸಿ ಹೇಳೋದ್ರಿಂದ ಹಲವಾರು ಸಮಸ್ಯೆಗಳು, ಅವ್ರ ಜೊತೆ ಹೆಚ್ಚು ಕೂತು ಮಾತಾಡುವಂಥದ್ದು, ಅವರ ಅನುಭವಗಳನ್ನು ನಾವು ತಿಳ್ಕೊಳ್ಳುವಂಥದ್ದು, ಅವರ ಅನುಭವಗಳಿಂದ ನಾವು ಕಲ್ತ್ಕೊಳ್ಳುವಂಥದ್ದು, ಇದನ್ನು ನಾವು ಮಾಡೋದ್ರಿಂದ ಅವರಿಗೂ ಕೂಡ ಒಂದು ರೀತಿ ಸಂತೋಷ ಆಗುತ್ತದೆ. ಹೌದಪ್ಪ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇದ್ದಾರೆ, ನಮ್ಮ ಅನುಭವಗಳನ್ನ ನಾವು ಅವ್ರ ಜೊತೆ ಹಂಚ್ಕೊಳ್ಬೇಕು ಅಂತ ಹಿರಿಯರಿಗೂ ಆ ಒಂದು ವಾತಾವರಣ ನಿರ್ಮಿತ ಆಗಬೇಕು ಮನೆಯಲ್ಲಿ.
1: ಈಗ ಮೇಡಮ್ ತಾವು ಹೇಳ್ತಾ ಇದ್ರಿ, ಹಿರಿಯ ನಾಗರಿಕರು ಸಮಾಜದೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ತಾ, ಸಮಾಜದೊಂದಿಗೆ ಬರೀತಾ, ಜೊತೆಗೆ ಅವ್ರದ್ದೇ ಆದ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು ಅಂತ ತಾವು ತಿಳಿಸ್ತಾ ಇದ್ರಿ. ಇನ್ನು ಅವರಿಗೆ ವ್ಯಾಯಾಮ ಆಗಿರ್ಬೋದು, ಯೋಗ, ಧ್ಯಾನ, ಜೊತೆಗೆ ನಿದ್ರೆ, ಆಹಾರ ಎಷ್ಟು ಮುಖ್ಯವಾಗುತ್ತೆ ಅಂತ?
0: ತುಂಬಾನೇ ಮುಖ್ಯ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಆಕ್ಚುಲಿ ಹೆಲ್ದಿ ಏಜಿಂಗ್ ಡಿಕೇಡ್ ಅಂತೇಳಿ ಕರೆದಿದೆ. ಅಂತಂದ್ರೆ ಏಜಿಂಗ್

0: ಅನ್ನೋದು ಅಂದ್ರೆ ವಯಸ್ಸಾಗುವುದು ಒಂದು ಸಹಜ ಪ್ರಕ್ರಿಯೆ, ನಾವೆಲ್ಲ ಅದನ್ನ ಒಪ್ಕೊಳ್ಬೇಕು. ಬಟ್ ಅದರಲ್ಲಿನೂ ಕೂಡ ನಾವು ಆರೋಗ್ಯಕರವಾಗಿ ವೃದ್ಧಾಪ್ಯದೆಡೆಗೆ ನಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಇದು ಏನಪ್ಪ, ಇದು ಆರೋಗ್ಯಕರವಾಗಿ ಅಥವಾ ಆಕ್ಟಿವ್ ಆಗಿ ಅಥವಾ ಹೆಲ್ದಿ ಏಜಿಂಗ್ ಅಂತಂದ್ರೆ, ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಸೊ ಈಗ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು? ಮೊದಲನೇದಾಗಿ ವಯೋಸಹಜ ಕಾಯಿಲೆಗಳನ್ನ ಒಪ್ಕೊಳ್ಬೇಕು, ನಾವು ಒಪ್ಕೊಳ್ಬೇಕು. ಅದನ್ನು ಒಪ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥದ್ದು. ಸೊ ಕಾಲಕಾಲಕ್ಕೆ ತಕ್ಕಂಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಂಡು, ಸಕ್ಕರೆ ಕಾಯಿಲೆ ಇತ್ತಪ್ಪ ಅಂದರೆ ಅದನ್ನು ನಿಯಂತ್ರಣದಲ್ಲಿಡುವಂಥದ್ದು, ಬಿ ಪಿ ಇತ್ತಪ್ಪ ಅಂದರೆ ಅದನ್ನು ಕೂಡ ನಿಯಂತ್ರಣದಲ್ಲಿ ಇಡುವಂಥದ್ದು, ಹೃದಯ ಸಂಬಂಧಿ ಕಾಯಿಲೆ ಇತ್ತಂದರೆ ಅದಕ್ಕೆ ಅಗತ್ಯ ಚಿಕಿತ್ಸೆಗಳನ್ನ ಪಡೆದುಕೊಳ್ಳುವಂಥದ್ದು ಒಂದು. ಇದು ದೈಹಿಕವಾಗಿ ನಮ್ಮ ಏನು ಈಗಾಗಲೇ ದೈಹಿಕ ಕಾಯಿಲೆಗಳಿದೆ ಅದಕ್ಕೆ ನಾವು ಚಿಕಿತ್ಸೆ ಪಡ್ಕೊಂಡು, ಇದರ ಜೊತೆ ಜೊತೆಯಲ್ಲಿ ಯೋಗ ಇರ್ಬೋದು, ಯಾವುದಾದರೂ ದೈಹಿಕ ಚಟುವಟಿಕೆ. ಈಗ ಹಲವಾರು ಹಿರಿಯ ನಾಗರಿಕರಲ್ಲಿ ಫಿಸಿಕಲಿ ಏನು ಅಂದರೆ ಚಿಕ್ಕ ವಯಸ್ಸಿನ ಹುಡುಗರಂಗೆ ಅವರು ಜಿಗ್ದಾಡೋದಕ್ಕಂತೂ ಆಗೋದಿಲ್ಲ ಎಕ್ಸಸೈಸ್ ಮಾಡಬೇಕು ಅಂಥೇಳಿ. ಸೊ ಅವರ ವಯಸ್ಸಿಗೆ ಅನುಗುಣವಾಗಿ ಯಾವ್ಯಾವ ಅವರು ಚಟುವಟಿಕೆಗಳನ್ನ ಮಾಡಬಹುದು ಅದನ್ನು ಅವರು ಸೂಕ್ತ ಸಲಹೆಯೊಂದಿಗೆ ಮಾಡೋದು ಉತ್ತಮ. ಈಗ ಯೋಗ ಇರಬಹುದು ಅಥವಾ ಏರೋಬಿಕ್ಸ್ ಇರ್ಬೋದು, ಸ್ವಿಮ್ಮಿಂಗ್, ಎಷ್ಟೊಂದು ಜನ ಸ್ವಿಮ್ಮಿಂಗ್ ಇಸ್ ಗುಡ್ ಅಂತೇಳಿ ಹೇಳ್ತಾರೆ. ಸೊ ಯಾವುದೇ ಚಟುವಟಿಕೆ ಇರಲಿ, ಯಾವುದೇ ದೈಹಿಕ ಚಟುವಟಿಕೆ ಇರಲಿ, ಅದನ್ನು ಸೂಕ್ತ ವೈದ್ಯರ ಸಲಹೆ ಪಡೆದು ಆ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗೋದು ಒಳ್ಳೆಯದು. ಸೊ ಇದು ದೈಹಿಕ ಚಟುವಟಿಕೆ ಆಯಿತು. ಇನ್ನು ನಿದ್ರೆ ಅಂತೂ ಅತೀ ಮುಖ್ಯ. ಈ ನಿದ್ರಾಹೀನತೆ ಅನ್ನೋದು ಬರೇ ಒಂದು ಸಮಸ್ಯೆ ಅಲ್ಲ, ಅದು ಅದರಿಂದ ಹಲವಾರು ಸಮಸ್ಯೆಗಳನ್ನ ಅದು ಅಂದರೆ ದಾರಿ ಮಾಡಿಕೊಡುತ್ತೆ. ಸೊ ಈ ನಿದ್ರಾಹೀನತೆ ತುಂಬ ಸಾಮಾನ್ಯ ಹಿರಿಯರಲ್ಲಿ, ಅಂದರೆ ವಯಸ್ಸಾದಂಗಾದಂಗೆ ನಿದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈ ನಿದ್ರಾಹೀನತೆಯಿಂದ ಹೊರಗೆ ಬರೋದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ನಾವು ಸ್ಲೀಪ್ ಹೈಜೀನ್ ಅಂತ ಏನು ಹೇಳ್ತೀವಿ, ಸೊ ನಿದ್ರೆಯನ್ನ ಅಂದರೆ ಮೆಡಿಸಿನ್ ಇಲ್ಲದೇನೆ. ಈಗ ಹಲವಾರು ಜನ ಏನು ಮಾಡ್ತಾರೆ, ನಿದ್ರೆ ಬರ್ತಾ ಇಲ್ಲ ಅಂತಂದರೆ ವಯಸ್ಸಾದ ನಂತರ ನಿದ್ರೆ ಮಾತ್ರೆಗಳಿಗೆ ಮೊರೆ ಹೋಗ್ತಾರೆ. ಸೊ ನಿದ್ರೆ ಮಾತ್ರೆಗಳಿಗೆ ಮೊರೆ ಹೋಗ್ದೇ ಯಾವ ರೀತಿ ಸಹಜವಾಗಿ ನಿದ್ರೆಯನ್ನು ಮಾಡಬೇಕು, ಸೊ ಅದರ ಸಲುವಾಗಿ ಕೆಲವೊಂದು ಟೆಕ್ನಿಕ್ಸ್ ಇರ್ತದೆ. ಸೊ ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡುವಂಥದ್ದು, ತಮ್ಮ ಪುಸ್ತಕಗಳನ್ನು ಓದುವಂಥದ್ದು, ಇನ್ನು ಸ್ಲೀಪ್ ಹೈಜೀನ್ ಅಂತೇಳಿ ನಾವು ಹೇಳ್ತೀವಲ್ಲ ಅದನ್ನು ಮೇಂಟೈನ್ ಮಾಡಿದ್ರಪ್ಪ ಅಂತಂದರೆ ನಿದ್ರೆಯ ಸಮಸ್ಯೆನೂ ನೀಗಬಹುದು.
1: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಒಂದು ವಂಚನೆಗೆ ಒಳಗಾಗ್ತಾರೆ ಹಿರಿಯ ನಾಗರಿಕರು ಅಂತ ಹೇಳ್ತಾ ಇದ್ರಿ. ಈಗ ಸಾರ್ವಜನಿಕ ಮಾಧ್ಯಮಗಳನ್ನ ಜಾಗರೂಕವಾಗಿ ಅವರು ಬಳಸಬೇಕು ಅಂದ್ರೆ ಯಾವ ರೀತಿ ಬಳಸಬೇಕು?
0: ಒನ್ ಆಫ್ ದ ಐ ಥಿಂಕ್ ಬೆಸ್ಟ್ ಕ್ವಶನ್ ಫಾರ್ ದ ಕರೆಂಟ್ ಟ್ರೆಂಡ್, ಡಿಜಿಟಲ್ ಎಕ್ಸ್ಕ್ಲೂಷನ್. ಸೊ ಈ ಡಿಜಿಟಲ್ ಲಿಟ್ರಸಿ ಅನ್ನೋದು ನಮ್ಮ ಹಿರಿಯ ನಾಗರಿಕ ಈಗಲೂ ಕೂಡ ಕಬ್ಬಿಣದ ಕಡಲೆ ಇದ್ದಂಗೆ. ಅದು ಅವರು ಹೊಸದಾಗಿ ಎಲ್ಲ ಕಲ್ತ್ಕೊಳ್ಬೇಕು ಅಂತಂದರೆ ಒಂದು ಹಂತದಲ್ಲಿ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಸೊ ಅವಾಗ ಅವರಲ್ಲಿ ಎಲ್ಲೋ ಒಂದು ಕಡೆ ಕೀಳರಿಮೆನೂ ಕೂಡ ಉಂಟಾಗ್ತದೆ. ಓ, ಎಲ್ಲ ಚಿಕ್ಕ ಮಕ್ಕಳು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ನಾವು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಡಿಜಿಟಲ್ ಎಕ್ಸ್ಕ್ಲೂಷನ್ ಕೇವಲ ಫೋನ್ ಯೂಸ್ ಮಾಡೋದಷ್ಟೇ ಅಲ್ಲ, ಅವರು ತಮ್ಮ ಪೆನ್ಷನ್ನ ತೊಗೊಳ್ಳಿಕ್ಕೆ ಎ ಟಿ ಎಮ್ಗೆ ಹೋಗ್ಬೇಕಾಗ್ತದೆ. ದೆ ಡಿಪೆಂಡ್ ಆನ್ ದರ್ ಚಿಲ್ಡ್ರನ್. ಸೊ ಪ್ರತಿ ಸಾರಿ ಅವರು ತಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ, ಹೋಗಿ ಎ ಟಿ ಎಮ್ ಅಲ್ಲಿ ದುಡ್ಡು ತೆಗೆದುಕೊಳ್ಳೋದಿರ್ಬೋದು. ಈಗಂತೂ ಬಿಡಿ, ಫೋನ್ ಪೇ ಬಂದಿದೆ, ಬಟ್ ಅವ್ರು ಎಷ್ಟು ಫೋನ್ ಪೇ ಯೂಸ್ ಮಾಡ್ತಾರಾ ಅಥವಾ ಅವ್ರ ಅಕೌಂಟನ್ನ ಮಕ್ಕಳು ಯೂಸ್ ಮಾಡ್ತಾರಾ ಎಷ್ಟೊಂದು ಸರಿ ನಮಗೆ ಗೊತ್ತಾಗಲ್ಲ. ಸೊ ಇಲ್ಲಿ ತುಂಬ ಮಿಸ್ಯೂಸ್ ಆಗ್ತಾ ಇರ್ತದೆ. ಸೊ ಡಿಜಿಟಲ್ ಲಿಟ್ರಸಿ, ಅಟ್ಲೀಸ್ಟ್ ಹೌ ಟು ಮ್ಯಾನೇಜ್ ದೇರ್ ಫೈನಾನ್ಸಸ್ ತುಂಬಾ ಮುಖ್ಯ ಆಗ್ತದೆ. ಇಲ್ಲಿ ಇನ್ನೊಂದು ನೀವು ಹೇಳಿದಕ್ಕೆ ನನಗೆ ಇನ್ನೊಂದು ಪಾಯಿಂಟ್ ನೆನಪಾಯ್ತು. ಏನಪ್ಪ ಅಂತಂದ್ರೆ ವಯಸ್ಸಾದ ನಂತರ ಎಷ್ಟೊಂದು ಜನ ಹಿರಿಯರು ಏನ್ ಮಾಡ್ತಾರೆ, ಯಾವ್ಯಾವ್ದ ಕಡೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ ದುಡ್ಡುಗಳನ್ನ, ಅದು ಎಷ್ಟೊಂದು ಸರಿ ಮನೇಲಿ ಹೇಳ್ಕೊಂಡಿರೋದಿಲ್ಲ. ಬಟ್ ವಯಸ್ಸಾದಂಗೆ ಮರುವು ಹೆಚ್ಚಾದ ನಂತರ ಎಷ್ಟೊಂದು ಅಂತ ಅಕೌಂಟ್ಗಳು ಈಗಲೂ ಕೂಡ ನಾವು ಬ್ಯಾಂಕ್ಗಳಲ್ಲಿ ಇದೆ, ಅನ್ಕ್ಲೇಮ್ಡ್ ಅಕೌಂಟ್ಸ್. ಸೊ ಹಾಗಾಗಿ ತಮ್ಮ ಏನು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಫಿಕ್ಸ್ಡ್ ಡಿಪಾಸಿಟ್ಸ್ ಇರ್ಬೋದು, ಏನೇನಿದೆ ಅದನ್ನು ಅವರು ತಮ್ಮ ಪಾರ್ಟ್ನರ್ಸ್ ಜೊತೆ ಹಂಚ್ಕೊಳ್ಳೋದು ಒಳ್ಳೆಯದು. ಇಂಥ ಕಡೆ ಇಂಥದ್ದಿದೆ ಇಂಥದ್ದಿದೆ ಅದನ್ನು ಡಾಕ್ಯುಮೆಂಟ್ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಸೊ ಡಿಜಿಟಲ್ ಲಿಟ್ರಸಿಯಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್. ದೇ ಶುಡ್ ನೋ ಎಲ್ಲಿ ಏನು ಇಟ್ಟಿದ್ದೀವಿ ಅಥವಾ ಅದನ್ನು ಡಾಕ್ಯುಮೆಂಟೇಷನ್ ಮಾಡಿಡಬೇಕು, ಅಥವಾ ತಮ್ಮ ಪಾರ್ಟ್ನರ್ಗೆ ಅದನ್ನು ಏನೋ ಒಂದು ಮೆಥಡ್. ಈಗ ಅದರಲ್ಲಿ ವಿಲ್ ಮೇಕಿಂಗು ಬಂತು, ವೆರಿ ಇಂಪಾರ್ಟೆಂಟ್ ಅಗೇನ್ ವಿಲ್ ಮೇಕಿಂಗ್. ಸೊ ತುಂಬ ಜನ ಹೇಳ್ತಾರೆ, ಓ ಇಲ್ಲ ನಾವು ಆಸ್ತಿ ಮಕ್ಕಳು ಕೊಟ್ಬಿಟ್ರೆ ಅವ್ರು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಹಾಗಾಗಿ ನಾನು ಆಸ್ತಿ ಬರೆದು ಕೊಡೋದಿಲ್ಲ, ಈ ರೀತಿ ಒಂದು ಭಾವನೆ ಇರ್ತದೆ ಹಿರಿಯ ನಾಗರಿಕರಲ್ಲಿ. ನಾ ಅಟ್ಲೀಸ್ಟ್ ಆಸ್ತಿ ನನ್ನ ಹೆಸರಲ್ಲಿದ್ರೆ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತೇಳಿ. ಬಟ್ ಆದರೆ ಅದರದ್ದೇ ಆದಂತಹ ಸಮಸ್ಯೆಗಳು ಮತ್ತೆ 108. ಅಂದರೆ ವಿಲ್ ಮಾಡಲಿಲ್ಲ ಅಂತಂದ್ರೂ ತೊಂದರೆ, ವಿಲ್ ಮಾಡಿದ್ರೂ ತೊಂದರೆ. ಸೊ ಹಾಗಾಗಿ ಅವರು ಯಾವಾಗ ಅವರಲ್ಲಿ ಒಂದು ಸಾಮರ್ಥ್ಯ ಇದೆ ಅಂದರೆ ನಾವು ಸೈಕಲಾಜಿಕಲಿ ಅವರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ಜಡ್ಜ್ಮೆಂಟ್ ಚೆನ್ನಾಗಿದೆ, ಅಂತಹ ಸಂದರ್ಭದಲ್ಲೇ ಅವರು ಅದಕ್ಕೆ ಒಂದು ವ್ಯವಸ್ಥೆನ ಮಾಡಿಟ್ಟು ವಿಲ್ ಮಾಡಿಟ್ರಪ್ಪ ಅಂತಂದರೆ ಮುಂದೆ ಆಗುವಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ನಮ್ಮ ಹಿರಿಯ ನಾಗರಿಕರು ಅವರ ತಮ್ಮ ಒಂದು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಜೊತೆಗೆ ಕುಟುಂಬದವರು ಅವರಿಗೆ ಯಾವ ರೀತಿ ಬೆಂಬಲ ನೀಡಬೇಕು ಅನ್ನೋದಾದರೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಹಿರಿಯ ನಾಗರಿಕರಲ್ಲಿ ಇರುವಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ ಅವರ ಅನುಭವ. ಆ ಅನುಭವಗಳನ್ನ ಅವರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳೋದ್ರಿಂದ ಕುಟುಂಬ ಸದಸ್ಯರು ಕೂಡ ಹಲವಾರು ವಿಷಯಗಳನ್ನ ಅವರಿಂದ ಕಲ್ತ್ಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಅದನ್ನು ಕಾಲಕ್ಕೆ ತಕ್ಕನಂಗೆ ಅಳವಡಿಸ್ಕೊಳ್ಳುವ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಇನ್ನು ಹಿರಿಯ ನಾಗರಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ನೀವು ಆರ್ಥಿಕವಾಗಿ ಅವಲಂಬಿತರಾಗದೆ ನಿಮ್ಮನ್ನು ನೀವು ಒಂದು ಸಬಲರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಈಗಿನಿಂದ ಮಾಡಿಕೊಳ್ಳಿ. ಅದೇ ರೀತಿ ಜೀವನ ಕೌಶಲ್ಯಗಳು, ಜೀವನ ಕೌಶಲ್ಯಗಳಲ್ಲಿ ಈಗ ಟೇಕಿಂಗ್ ಕೇರ್ ಆಫ್ ಸೆಲ್ಫ್, ಸೊ ಸೆಲ್ಫ್ ಕೇರ್ ತುಂಬಾ ಮುಖ್ಯ. ಅದರಲ್ಲಿ ಈವನ್ ಕುಕ್ಕಿಂಗ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಅದು ಕೂಡ ನಿಮಗೆ ಮಾಹಿತಿ ಇರಲಿ. ಅಂದರೆ ನನ್ನನ್ನು ನಾನು ಆರೋಗ್ಯಕರವಾಗಿ ನಾವು ಮೇಂಟೈನ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮಲ್ಲಿ ಬೇರೆಯವ್ರ ಮೇಲೆ ಅವಲಂಬಿತರಾಗೋದು ತುಂಬ ಕಡಿಮೆ ಆಗ್ತದೆ. ಅವಲಂಬಿತರಾಗೋದನ್ನ ಕಡಿಮೆ ಮಾಡೋಣ, ಆದಷ್ಟು ಕಡಿಮೆ ಮಾಡೋಣ. ಆರ್ಥಿಕ ಅವಲಂಬನೆ ಆಗಿತ್ತು, ಜೊತೆಗೆ ಮಾನಸಿಕವಾಗಿಯೂ ಕೂಡ ಸದೃಢರಾಗಬೇಕು. ಸೊ ಸೈಕಲಾಜಿಕಲ್ ವೆಲ್ಬೀಯಿಂಗ್, ನಮ್ಮ ಸೈಕಲಾಜಿಕಲ್ ಮಾನಸಿಕ ಒಂದು ಶಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ಳುವಂತಹ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು, ಅಂದರೆ ಹಿರಿಯ ನಾಗರಿಕರನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಯಾವುದೇ ರೀತಿಯಾದಂತಹ ಒಂದು ನಿಮಗೆ ಏನೋ ಒಂದು ರೀತಿ ಮನಸ್ಸಿಗೆ ಏನೋ ಒಂದು ಕಾಡ್ತಾ ಇದೆ, ಏನೋ ಒಂದು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ನಿಮಗೆ ಅನಿಸಿದ್ರೆ ತಕ್ಷಣವೇ ತಜ್ಞರಲ್ಲಿ ಅದ್ರ ಬಗ್ಗೆ ನೀವು ಚರ್ಚೆಯನ್ನು ಮಾಡಬಹುದು. ಸಪೋರ್ಟ್ ಅಂದರೆ ಬೆಂಬಲವನ್ನು ಪಡೆಯುವಂಥದ್ದು, ಮನಸ್ಸಿನ ಮಾತುಗಳನ್ನು ಬಿಚ್ಚಿ ಹೇಳುವಂಥದ್ದು. ಈಗಂತೂ ಸರ್ಕಾರದಿಂದ ಕೂಡ ಹಲವಾರು ಸೌಲಭ್ಯಗಳು ಬಂದಿದೆ, ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಎಲ್ಲ ಬಂದಿದೆ, ಆಮೇಲೆ ಈವನ್ ಪ್ರಾಪರ್ಟಿ ಅವರು ಹಿರಿಯ ನಾಗರಿಕರು ಮಕ್ಕಳಿಗೆ ಕೊಟ್ಟ ನಂತರ ಮಕ್ಕಳು ನೋಡ್ಕೊಳ್ಳಿಲ್ಲ ಅಂತಂದರೆ ಅದನ್ನು ವಾಪಸ್ ಪಡ್ಕೊಳ್ಳುವಂತಹ ಪ್ರಾವಿಷನ್ ಕೂಡ ಈಗ ಬಂದಿದೆ. ಸೊ ಆ ಎಲ್ಲ ಸೌಲಭ್ಯಗಳನ್ನ ಅವರು ಪಡ್ಕೊಳ್ಬೇಕು, ಆ ಸೌಲಭ್ಯಗಳ ಬಗ್ಗೆ ಅವರು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಜೊತೆಗೆ ತಮ್ಮ ಏನು ಒಂದು ಕಾಂಟೆಂಪ್ರರೀಸ್, ತಮ್ಮ ಸಹ ವಯಸ್ಸಿನ ಏನು ಸ್ನೇಹಿತರಿರ್ಬೋದು, ಅವ್ರ ಎಲ್ಲರ ಜೊತೆ ಈ ರೀತಿಯ ಬೆರೆತು ಅವ್ರ ಜೊತೆ ತಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದು, ಮಾಹಿತಿಯನ್ನು ಹಂಚ್ಕೊಳ್ಳೋದು, ಇಂತಹ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ಒಳ್ಳೆಯದು.
1: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮದಲ್ಲಿ ಒಂದು ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮುಸ್ಸಂಜೆ ಮಾತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಸರಸ್ವತಿ ತೆಣಗಿ, ಮನೋವೈದ್ಯರು ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
3: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥಾ ಬೆಳಗಾವಿ, ತುಮಚಾ ಸ್ವಪ್ನಾಂಚೆ ರೂಪಾಂತರ ವೈದ್ಯಕೀಯ ವ್ಯವಸಾಯತ್ ಕರಾ. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ಆತಾ ಬೆಳಗಾವಿತ್ ಪ್ರವೇಶ ಪ್ರಕ್ರಿಯೆ ಸುರು ಝಾಲೇಲಿ ಆಹೆ. ಕೇಲಿ ವಿದ್ಯಾರ್ಥಿ ತಸೇಚ ಗುಣವಂತ ವಿದ್ಯಾರ್ಥ್ಯಾಂಸಾಠಿ ವಿಶೇಷ ಶುಲ್ಕ ಸವಲತ್. ನೀಟ್ 2026 ಮಧ್ಯೆ 400 ಜಾಸ್ತ ಗುಣ ಮಿಳವಣಾರ್ಯಾ ವಿದ್ಯಾರ್ಥ್ಯಾಂನಾ ಮೋಫತ್ ಪ್ರಶಿಕ್ಷಣ. ವಿದ್ಯಾರ್ಥಿ ವ ವಿದ್ಯಾರ್ಥಿನಿಂಸಾಠಿ ಸ್ವತಂತ್ರ ವಸತಿಗೃಹಾಚಿ ಸುವಿಧಾ. ಪಹಿಲಿ ಬ್ಯಾಚ 3 August 2026 ಪಾಸೂನ್ ಸುರು ಝಾಲೇ. ಉಶೀರ್ ಕರು ನಕಾ, ಡಾಕ್ಟರ್ ಹೋಣ್ಯಾಚ್ಯಾ ತುಮಚ್ಯಾ ಸ್ವಪ್ನಾಕಡೆ ಆಜಸ್ ಪಹಿಲೆ ಪಾವಲ್ ಟಾಕಾ. ಅಧಿಕ ಮಾಹಿತಿಸಾಠಿ ಸಂಪರ್ಕ 9912340868 ಆಣಿ 9380056483.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 October 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರುಪಡಿಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್

0: ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಯೋನೋ, ಯಾರೋ ಯೋನೋ, ಯಾರೋ ಯೋನೋ.
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಾನ್ರಿ ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈಯ. ಇದು ಶುಭ ಶುಭ ಬುಧವಾರ, ವರ್ಷದ 8ನೇ ತಿಂಗಳು, ತಿಂಗಳಿನ 26ನೇ ದಿನ, ಶುಭ ಬುಧವಾರ 26 ಆಗಸ್ಟ್ 2026. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ, ಎಸ್ ಬಹುದಿನದ ನಂತರ ಬರ್ತಾ ಇದೆ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಗೀತೆ ಗ್ಯಾರೇಜ್. ಎಸ್ ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಈಗ ಈ ಗೀತೆ ಗ್ಯಾರೇಜ್ ಅನ್ನು ನಾನು ತಗೊಂಡು ಬಂದಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಒಂದು ಹಾಡನ್ನು ನಾನು ಪ್ರಸಾರ ಮಾಡುವೆ. ಆ ಹಾಡಿನ ಒಂದು 2-3 ಪ್ರಶ್ನೆಯನ್ನು ನಾನು ಕೇಳುವೆ ಹಾಡಿನ ಸಂಬಂಧಿತ. ಆಲ್ ರೈಟ್, ಸೊ ಬನ್ನಿ, ಗೀತ ಗ್ಯಾರೇಜಿನ ಮೊದಲನೇ ಗೀತೆಯನ್ನು ನಾನು ಪ್ರಸಾರ ಮಾಡುವೆ, ಅದನ್ನು ದಯವಿಟ್ಟು ಕೇಳಿ. ಆ ಗೀತೆ ಯಾವ ಚಿತ್ರದ್ದು ಅಂತ ಹೇಳಿ. ಸೊ ಮೊದಲನೇ ಪ್ರಶ್ನೆ, ಈ ಗೀತೆ ಯಾವ ಚಿತ್ರದ್ದು?

ಆಲ್ ರೈಟ್ ಆತ್ಮೀಯ ಸ್ನೇಹಿತರೆ, ಈ ಗೀತೆಯನ್ನ ಕೇಳಿದ್ರ? ಎಸ್, ಕಾರ್ಯಕ್ರಮದ ಇವತ್ತಿನ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಗೀತೆ ಮಧ್ಯದಿಂದ ಪ್ರಸಾರ ಮಾಡುವೆ ನಾನು. ಅದನ್ನ ನೀವು ಕೇಳಬೇಕು, ಅದಕ್ಕೆ ತಕ್ಕ ಒಂದು ಪ್ರಶ್ನೆಯನ್ನು ನಾನು ಕೇಳುವೆ. ಈಗ ಈ ಹಾಡನ್ನ ನೀವು ಕೇಳಿದ್ರೆ, ಈ ಹಾಡು ಯಾವ ಚಿತ್ರದ ಇಷ್ಟ ಹೆಚ್ಚೇನಿಲ್ಲ? ಇನ್ನೊಮ್ಮೆ ಕೇಳಿಸುತ್ತೇನೆ, 3, 2, 1, ಲೆಟ್ಸ್ ಗೋ.

ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಈ ಗೀತೆ ಯಾವ ಚಿತ್ರದ್ದು ಇದನ್ನ ಗುರುತಿಸಿ ದಿಸ್ ಇಸ್ ನಮ್ಮೊಂದಿಗೆ ನಾವು ಶುಭ ಬುಧವಾರದ ಸ್ಪೆಷಲ್ ಗೀತೆ ಗ್ಯಾರೇಜ್. ಗೀತೆ ಗ್ಯಾರೇಜಿನಲ್ಲಿ ಒಂದು ಗೀತೆಯನ್ನು ನಾನು ಪ್ರಸಾರ ಮಾಡುವೆ ಮಧ್ಯದಿಂದ. ಆ ಗೀತೆ ಯಾವ ಚಿತ್ರದ್ದು ಅಂತ ಹೇಳಬೇಕು. ಮತ್ತೊಮ್ಮೆ ಪ್ರಸಾರ ಮಾಡುವೆ. 3, 2, 1, ಲೆಟ್ಸ್ ಗೋ.

ಕನ್ನಡ ಚಿತ್ರರಂಗದ ಈ ಗೀತೆ ಯಾವ ಚಿತ್ರದ್ದು ಅಂತ ಗುರುತಿಸಿ, ಹಾಗೆ ಈ ಆಟದಲ್ಲಿ ಭಾಗವಹಿಸ್ಲಿಕ್ಕೆ ಆಗಿಲ್ಲ, ಗೀತೆ ಗ್ಯಾರೇಜ್ ಆಟದಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ, ನೀವು ಕರೆ ಮಾಡಿ ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕನ್ನಡ ಚಿತ್ರರಂಗದ ಒಂದು ಮಸ್ತ್ ರೊಮ್ಯಾಂಟಿಕ್ ಗೀತೆ, ಮೋಟಿವೇಶನಲ್ ಗೀತೆ, ಡಾನ್ಸ್ ಗೀತೆಯನ್ನ ರಿಕ್ವೆಸ್ಟ್ ಮಾಡಬಹುದು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಗೀತೆ ಗ್ಯಾರೇಜ್ ನಡೆದಿದೆ, ಪ್ರಸಾರ ಮಾಡಿದ್ದೇನೆ ಮೊದಲನೇ ಗೀತೆ. ಆ ಗೀತೆ ಯಾವ ಚಿತ್ರದು ಅಂತ ಗುರುತಿಸಿ ಅಷ್ಟೇಯ ಹಾಡನ್ನ ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಗೀತೆ ಗ್ಯಾರೇಜ್ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಪ್ರೀತಿಯಿಂದ ಭಾಗವಹಿಸಿದ್ರು. ಕನೆಕ್ಟ್ ಆದ ಉತ್ತರ ಮೊದಲನೇದಾಗಿ ನಮ್ಮ ವಿಜಯ್ ಕುಮಾರ್ ಭಸ್ಮಿ ಅವರು ಕೊಟ್ಟರು, ರತನ್ ಕುಮಾರ್ ಅವರು ಕೂಡ ಕೊಟ್ಟರು. ನಾನು ಅವರಿಗೆ ಕೇಳಿದೆ, ಅವ್ರು ಕನ್ಫ್ಯೂಸ್ ಆದ್ರೆ ನಾನು ಅವರಿಗೆ ಕೇಳಿದೆ ಅಡುಗೆ ಮಾಡಕ್ಕೆ ಗ್ಯಾಸ್ ಚಾಲು ಮಾಡಿದ್ರೆ ಆ ಗ್ಯಾಸ್ನಲ್ಲಿ ಏನು ಕಾಣಿಸುತ್ತೆ. ಅಲ್ಲಿ ಉತ್ತರ ಅವರಿಗೆ ಸಿಕ್ತು. ನಮ್ಮ ಹಳೆ ಗೀತೆಗಳ ಗೋಡೌನ್ ಇರೋ ನಮ್ಮ ಪ್ರೀತಿಯ ಪದ್ಮಾ ಟೇಲರ್ ಅವರು ಕೂಡ ಕರೆಕ್ಟ್ ಆದ ಉತ್ತರವನ್ನು ಕೊಟ್ಟರು. ಆಚೆ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ಕೂಡ ಕರೆಕ್ಟ್ ಆದ ಉತ್ತರವನ್ನು ಕೊಟ್ಟರು. ಸೊ ಬೆಂಕಿಯ ಬಲೆ ಆ ಚಿತ್ರದ ಗೀತೆ ಆಗಿತ್ತು. ಸೊ ಸ್ನೇಹಿತರು, ಮುಂದಿನ ಗೀತೆಗೆ ರೆಡಿನಾ? ಸೊ ಆ ಗ್ಯಾಪ್ನಲ್ಲಿ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ಬೆಂಗಳೂರಿನಲ್ಲಿದ್ದಾರೆ. ಗ್ರ್ಯಾಂಡ್ ಸನ್ ರಯಾಂಶ್ ಅವರ 12ನೇ ಜನ್ಮದಿನ ಇದೆ. ಸೊ ಅವ್ರಿಗೋಸ್ಕರ ನೂರಾರು ಕಾಲು ಸುಖವಾಗಿ ಬಾಳುವ ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಇದಾದ ತಕ್ಷಣ ವಿಜಯ್ ಕುಮಾರ್ ಭಸ್ಮೆಯವರ ಗೀತೆ ಮನೆಯನ್ನು ಬೆಳಗಿದೆ. ಈ ಗೀತೆ ಆದ ತಕ್ಷಣ ಶೋಭಾ ಡೌಲಿಯವರ ಗೀತೆ ಅನಿಸುತ್ತಿದೆ. ತದನಂತರ ರತನ್ ಕುಮಾರ್ ಅವರು ರಿಕ್ವೆಸ್ಟ್ ಮಾಡಿರುವ ನಡೆದಾಡೋ ಕಾಮನ ಬಿಲ್ಲೆ ಮಾವನ ಮಗಳು ಚಿತ್ರದು ಗೀತೆ. ಗೀತೆ ರಿಕ್ವೆಸ್ಟ್ ಮಾಡಿರುವವರು ನಮ್ಮ ಪ್ರೀತಿಯ ಚಂದ್ರಕಾಂತ್ ಬಡ್ಗಾವಿಯವರು. ಸೊ ಸ್ನೇಹಿತರ, ಗೀತೆ ಗ್ಯಾರೇಜಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ತಿಳಿಸುವೆ. ಕನ್ನಡ ಚಿತ್ರರಂಗದ ಒಂದು ಗೀತೆ ಮಧ್ಯದಿಂದ ಪ್ರಸಾರ ಮಾಡ್ತೇನೆ, ಅದು ಅದಕ್ಕೆ ತಕ್ಕಂತೆ ಪ್ರಶ್ನೆಯನ್ನು ಕೇಳುವೆ. ಆಲ್ ರೈಟ್, ಈಗ ಮುಂದಿನ ಗೀತೆ ಕೇಳ್ರಿ, ಇದು ಯಾವ ಚಿತ್ರದು ಅಂತ ಹೇಳ್ರಿ. 3, 2, 1, ಲೆಟ್ಸ್ ಗೋ.

ಸಾಕು, ಗೀತೆ ಕೇಳಿದ್ರಲ್ಲ, ಈ ಗೀತೆ ಯಾವ ಚಿತ್ರದ್ದು? ಇದಕ್ಕೆ ಇನ್ನೊಂದು ಪ್ರಶ್ನೆ ಆಡ್ ಮಾಡುವೆ ನಾನು, ಈ ಗೀತೆಯಲ್ಲಿ ನಟ ನಟಿ ಯಾರು? ಚಿತ್ರದ ಟೈಟಲ್ಲು ಯಾವುದು, ಚಿತ್ರದಲ್ಲಿ ನಟ ನಟಿ ಯಾರು, ಇದನ್ನ ಹೇಳಿ. ದಿಸ್ ಇಸ್ ನಮ್ಮೊಂದಿಗೆ ನಾವು ಗೀತೆ ಗ್ಯಾರೇಜ್. ಗೀತೆ ಗ್ಯಾರೇಜ್ ಕಾರ್ಯಕ್ರಮದ ಎರಡನೇ ಗೀತೆ ರೆಡಿ ಆಗಿದೆ. ಈ ಗೀತೆ ಯಾವ ಚಿತ್ರದು ಅಂಡ್ ಈ ಗೀತೆ ನಟ ನಟಿ ಹೀರೋ ಹೀರೋಯಿನ್ ಯಾರು? ಗೀತೆಯನ್ನ ಗುರುತಿಸಿ. 3, 2, 1, ಲೆಟ್ಸ್ ಗೋ.

ಆತ್ಮೀಯ ಸ್ನೇಹಿತರೆ, ಗೀತೆ ಕೇಳಿದ್ರ? ಈ ಗೀತೆ ಯಾವ ಚಿತ್ರದು? ಚಿತ್ರದ ನಟ ನಟಿ ಹೀರೋ ಹೀರೋಯಿನ್ ಯಾರು ಯಾರು ಯಾರು? ಬನ್ನಿ ಬನ್ನಿ ಬನ್ನಿ, ಭಾಗವಹಿಸಿ. ರಯಾನ್ಶ್ ಅವರಿಗೆ ಈ ಹಾಡು.

0: ഇതോ ശുഭ പുതുവാനത സ്പെഷ്യൽ കാണിക്കണമാ യെസ് നെമോ സ്പെഷ്യൽ ഗീറ്റ് ഗാരേ ನೀವು ಬಂದ್ರೆ ಆರಾಮ್ ರಾಜುಗೆ ಸ್ವಾಗತ.
1: ಏ ನನ್ಗೇನ್ ಸ್ವಾಗತ ಹೇಳ್ತೀವಿ ಬಿಡಪ್ಪ ಮಂಜು, ಮಳೆ ಪ್ಲಸ್ ಚಳಿ ಜೋರ್ ಐತೆ ಮಂಜು. ನೀ ಏನ್ ಮಾನ್ಯ ಜಾಕೆಟ್ ಹಾಕೊಂಡಿಲ್ಲ ಹಂಗ ಬಂದಿದ್ದಂತ?
0: ಎಸ್, ಏನ್ ಮಾಡುದು, ಮೈ ಕೈ ನೋಸಾಗತದ ಈಗ.
1: ಏ ಹಂಗ ಮಾಡ್ಬಾರ್ದು ಮಂಜು, ನೋಡ್ಕೊಂಡ ಒಂದ್ ಕಡೆ ಬಿಸಿಲಿದ್ರ ಇನ್ನೊಂದ್ ಅರ್ಧ ಕಿಲೋಮೀಟರ್ ದಾಟು ನೋಡಿರ ಪೋಲಿಯೋ ಜೋರ್ ಮಳೆ ಬರ್ತದಪ್ಪ.
0: ಕರೆಕ್ಟ್ ಐತಿ. ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ. ಸೋ ಸ್ನೇಹಿತರೆ, ಮುಂದಿನ ಗೀತೆ ಚಂದನದ ಗೊಂಬೆ ಚಿತ್ರದ್ದು ಮನೆಯನ್ನು ಬೆಳಗಿದೆ. ಈ ಗೀತೆ ವಿಜಯಕುಮಾರ್ ಬಸ್ಮಿಯವರು ಅವರು ಕೂಡ ಕರೆ ಮಾಡಿದರು, ಟ್ರೈ ಮಾಡಿದರು ಉತ್ತರ ಕೊಡಲಿಕ್ಕೆ. ಏಕೆಂದರೆ ನಾನು ಇನ್ನೊಂದು ಗೀತೆಯನ್ನು ಕೇಳಿದೆ, ರತನ್ ಕುಮಾರ್ ಅವರು ಟ್ರೈ ಮಾಡಿದರು. ಆ್ಯಂಡ್ ಸ್ನೇಹಿತರೆ, ಈಚೆ ವಾಟ್ಸಪ್ ಮೆಸೇಜ್ ಮುಖಾಂತರ ಯಾರ್ಯಾರು ಏನೇನು ಗೀತೆ ಅಂದರೆ ಟ್ರೈ ಮಾಡ್ಯಾರ ನೋಡೋಣ. ಜಯ ಜಗದೀಶ್. ಪದ್ಮ ಅವರೇ ಕರೆಕ್ಟ್ ಆದ ಉತ್ತರ. ನಮ್ಮ ಇವರು ಅಡ್ವೊಕೇಟ್ ಪ್ರಮಿಳಾ ಹಂಪನವರವರೇ ಕರೆಕ್ಟ್ ಆದ ಉತ್ತರ. ರಾಜಶ್ರೀ ಅವರೇ, ನಿಮ್ಮ ಹಾಡು ಲೋಡ್ ಮಾಡೇನೆ. ಎಸ್, ಜಯ ಶ್ರೀರಾಮ್ ನಿಮಗೆ, ಜಯ ಜಿನೇಂದ್ರ. ಸೊ ಜ್ಯೋತಿ ಬಡಗಾವಿ ಅವರು ಏನು ಹೇಳ್ತಾ ಇದ್ದಾರೆ ನೋಡೋಣ. ಎಸ್, ಕರೆಕ್ಟ್ ಆದ ಉತ್ತರ. ಸೊ ಮತ್ತಾರು ಕರೆಕ್ಟ್ ಆದ ಉತ್ತರ ಕೊಟ್ಟಿದ್ದಾರೆ? ಸೊ ಇವರು ವೀರಭದ್ರನಗರದ ಸುಧಾ ಅವರು. ಆಹಾ, ಕರೆಕ್ಟ್ ಆದ ಉತ್ತರವನ್ನು ಅವರು ಕೂಡ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಆ ಹಾಡು ಇದಾಗಿತ್ತು. ಸೊ ಈ ಗೀತೆ ಇದೆ ನೋಡಿ. ಸೊ ಹಾಡು ಇದಾಗಿತ್ತು. ಆ್ಯಂಡ್ ಇಟ್ ವಾಸ್ ಫ್ರಮ್ ದ ಮೂವಿ ಗಾಳಿ ಮಾತು, ಚಿತ್ರ ಗಾಳಿ ಮಾತು. ನಟ ನಟಿ ಅಂದರೆ ಹೀರೋ ಹೀರೋಯಿನ್ ಜೈ ಜಗದೀಶ್ ಅವರು ಹಾಗೂ ಲಕ್ಷ್ಮಿ ಅವರು. ಸೊ ಸ್ನೇಹಿತರು, ಹೆಂಗಿತ್ತು ಕಾರ್ಯಕ್ರಮದ ಮುಂದಿನ ಗೀತೆಗೆ ರೆಡಿ? ನಾ ಆರಾಮರಾಜು, ನೀವು ರೆಡಿ ಏನ್ರಿ?
1: ನನಗಂತೂ ಇಲ್ಲೇ ಕಾಣಿಸಕತ್ತಲ್ಲ ಮಂಚು, ನೀ ಹತ್ತು ಫಸ್ಟ್ ಕ್ಲಾಸ್ ನೋಡೋಣ.
0: ಆಯಿತು. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆಗೆ ಸಿದ್ಧರಾಗಿ ಇದಕ್ಕೆ ನಾನು ಒಂದು ಪ್ರಶ್ನೆ ಕೇಳುವೆ. ಈಗ ಸಿನಿಮಾದ ಹೆಸರಾಯಿತು, ನಟ ನಟಿ ಯಾರಾಯಿತು, ಈ ಹಾಡು ಯಾರು ಹಾಡಿದ್ದಾರೆ? ಎಸ್, ಇದನ್ನು ನೀವು ನನಗೆ ತಿಳಿಸಿ ತಿಳಿಸಿ ತಿಳಿಸಿ. ಫಸ್ಟ್ ನಾನು ನೋಡ್ಕೋತೀನಿ ಗಪ್ಪರಿ ಗಾಯಕರು. ಓಕೆ, ಯಪ್ಪ ಈ ಗಾಯಕರು ಎಲ್ಲರಿಗೂ ಗೊತ್ತಾಗುತ್ತೆ. ಛೇ ಛೇ,
1: ಅದ ನಾ ಹೇಳೋದು, ಇವರಂತರೂ ನಮಗೆ ಯಾರಿಗೆ ಗೊತ್ತಿಲ್ಲ ಮಂಚು, ಇರಲಿ ಹಾಕ್ಸ ನೋಡೋಣ.
0: ಆಯ್ತು. ಸೊ ಸ್ನೇಹಿತರೆ, ಈ ಗಾಯಕರು ನಿಮ್ಗೆ ಗೊತ್ತಾಗುತ್ತೆ, ಇರಲಿ. ಗೀತೆ ಗ್ಯಾರೇಜಿನ ಮುಂದಿನ ಹಾಡಿನ ಗಾಯಕರು ಯಾರು? 3-2-1 ಲೆಟ್ಸ್ ಗೋ.

0: ಏ ಇಲ್ಲೇ ನಿಲ್ಸ ಮಂಚು. ಏ ಗಾಯಕರಿಗೆ ಎಲ್ಲರಿಗೂ ಗೊತ್ತಾಗ್ತದೆ, ಇಷ್ಟ ಪ್ರಸಾರ ಮಾಡಿದ್ಯ ನೀನ, ಇದು ಯಾವ ಚಿತ್ರದಂತ ಕೇಳೋ ನೋಡೋಣ.
1: ಹಾ, ಹಿಂಗೆ ಆಟ ಮಾಸ್ತಿರ್ಬೋದಲ್ಲ. ಆತ್ಮೀಯರೇ ಆತ್ಮೀಯರೇ ಆತ್ಮೀಯರೇ, ಈ ಗೀತೆ ಯಾವ ಚಿತ್ರದ್ದು? ಆ್ಯಂಡ್ ನಿಮಗೆ ಗಾಯಕರು ಎಲ್ಲರಿಗೂ ಗೊತ್ತಾಗ್ತದೆ, ಈಗ ತುಂಬ್ತದ ನೋಡ್ರಿ ಮೆಸೇಜ್. ಈ ಗೀತೆ ಯಾವ ಚಿತ್ರದ್ದು? ಒಂದ ಲೈನ್ ಪ್ರಸಾರ ಮಾಡ್ತೇನೆ ನಾನು.
0: ಹಂಗೆ ಮಾಡಿ ಮಂಜು ಶಾಣೆ ಆದಿ, ಹಂಗೆ ಒಂದ ಲೈನ್ ಪ್ರಸಾರ ಮಾಡಿ ನೋಡ್ರೆ. ಏ ಸ್ನೇಹಿತರೆ, ಈ ಚಿತ್ರ ಯಾವ್ದು ಹೇಳ್ರಿ?

0: ಮಜಾ ಬರ್ತದೆ ನೋಡ.
1: ನನಗಿಂತ ಜಾಸ್ತಿ ಮಜಾ ನಿಮಗೆ ಬರತ್ತದ.
0: ಅಲ್ಲ ಮಂಜು, ಸ್ವಲ್ಪ ಗಮ್ಮತ್ ಮಾಡೋದಪ್ಪ.
1: ಕರೆಕ್ಟ್. ಸೊ ಆತ್ಮೀಯ ಸ್ನೇಹಿತರೆ, ಇಷ್ಟ ಪ್ರಸಾರ ಮಾಡೇನ್ರಿ ನಾನು
2: ಇದು ಯಾವ ಚಿತ್ರದ್ದು?
1: ಗಾಯಕರು ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ನೋಡ್ರಿ, ಮೆಸೇಜ್ಗಳು ಹೆಂಗೆ ತುಂಬ್ಯಾವ.
0: ಅದ ಅನ್ನಿಲ್ಲ, ಗಾಯಕರು ಹೇಳ್ರಿ ಆದ್ರೆ ಯಾವ ಚಿತ್ರ ಅಂತೂ ಹೇಳ್ರಿಪ್ಪ.
1: ಆಲ್ ರೈಟ್. ಸೊ ಆತ್ಮೀಯರೇ, ಮತ್ತೊಮ್ಮೆ ಪ್ರಸಾರ ಮಾಡುವೆ,
2: ಒಂದು ಲೈನ್ ಕೇಳಿಸುವೆ, ಇದು ಯಾವ ಚಿತ್ರ? 3, 2, 1, ಲೆಟ್ಸ್ ಗೋ.

0: ಸಾಕು ಮಂಚು, ಪೂರ್ತಿನ ಹತ್ಸಾವಿನ ಆತ್ಮೀಯರೇ, ಚಿತ್ರ ಯಾವುದೋ ಗಾಯಕರು ಯಾರಂತ ಹೇಳ್ರಿ ನೋಡೋಣ.
1: ಗಾಯಕರು ಯಾರಂತ ಎಲ್ಲರೂ ಹೇಳ್ತಾರೆ, ಚಿತ್ರ ನೋಡೋಣ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಚಂದನದ ಗೊಂಬೆ, ವಿಜಯ್ ಕುಮಾರ್ ಭಸ್ಮಿ ಅವರ ಗೀತೆ ಕೇಳಿ ಮಜಾ ಮಾಡಿ.

ಪಾಪಂಚು ಎಲ್ಲರೂ ಕರೆಕ್ಟಾಗಿ ಉತ್ತರ ಕೊಡಕತ್ತಾರಲ್ಲಕ್ಕೋ ಮಂಚು, ಕಠಿಣ ಮಾಡೋನೇನ ಕಠಿಣ ಮಾಡೋಗಿತ ಮುಂಚೆ. ನಮ್ಮ ಪ್ರೀತಿಯ ಕರೆ ಮುಖಾಂತರ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಈಗ ಮುಂದಿನ ಗೀತೆಗಳು ಹೀಗಿವೆ ಆತ್ಮೀಯರೇ, ನೀವು ಭಾಗವಹಿಸಬಹುದು. ಆಟದಲ್ಲಿ ಭಾಗವಹಿಸಲಿಲ್ಲ ಅಂದ್ರೂ ಒಳ್ಳೆ ಗೀತೆಗಳೊಂದಿಗೆ ರಿಕ್ವೆಸ್ಟ್ ಮಾಡಬಹುದು. ಶೋಭಾ ಡೌಲಿ ಅವರು ಇದರಕ್ಕಿಂತ ಮುಂಚಿನ ಆ ಹಾಡು ಕರೆಕ್ಟಾಗಿ ಗುರುತಿಸಿ ಗಾಳಿ ಮಾತು ಅಂದರು, ಈಗಿಂದು ಹಾಡು ಗುರುತಿಸಿದ್ದಾರೆ. ಸೊ ಈಗ ಅವರ ಹಾಡು, ಅದಾದ ತಕ್ಷಣ ರತನ್ ಕುಮಾರ್ ಅವರ ಹಾಡು, ಅದಾದ ತಕ್ಷಣ ಚಂದ್ರಕಾಂತ್ ಬಡ್ಗಾವಿ ಅವರ ಹಾಡು, ಅದಾದ ತಕ್ಷಣ ಪದ್ಮಾ ಟೈಲರ್ ಅವರ ಹಾಡು, ಅದಾದ ತಕ್ಷಣ ರಾಜಶ್ರೀ ಅವರ ಹಾಡು. ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಒಂದು ಹಾಡು. ಹಿಂಗಿದೆ ಹಾಡುಗಳು. ಸೊ ಸ್ನೇಹಿತರೆ, ಇದಾಯಿತು ಹಾಡು. ಈಗ ಈ ಗೀತೆ ಯಾವುದು, ಗೀತೆಯ ಗಾಯಕರು ಯಾರು, ಎಷ್ಟು ಜನ ಕರೆಕ್ಟಾದ ಉತ್ತರ ಕೊಟ್ಟರಪ್ಪ. ಶೇ ಛೇ ಛೇ ಛೇ ಛೇ, ಸುಧಾ ಅವರು, ರವಿಚಂದ್ರ ಚಿತ್ರ ಗಾಯಕರು ಅಣ್ಣವರು. ಸುಧಾ ಅವರು ಕರೆಕ್ಟಾದ ಉತ್ತರ, ನಮ್ಮ ಶೋಭಾ ಡೌಲಿ ಅವರು ಕರೆಕ್ಟಾದ ಉತ್ತರ, ಪದ್ಮಾ ಅವರು ಕರೆಕ್ಟಾದ ಉತ್ತರ, ನಮ್ಮ ಇವರು ಅಡ್ವೊಕೇಟ್ ಪ್ರಮೀಳ ಹಂಪನವರವರು ಕೂಡ ಕರೆಕ್ಟಾದ ಉತ್ತರ, ಆಚೆ ನಮ್ಮ ರಾಜೇಶ್ವರಿ ಅವರು ಕೂಡ ಕರೆಕ್ಟಾದ ಉತ್ತರವನ್ನು ಕೊಟ್ಟರು. ಸೊ ಸ್ನೇಹಿತರೆ, ಓ ಎಂಥ ಸೌಂದರ್ಯ ಕಂಡೆ ಅನ್ನೋ ಹಾಡು ಅದು ಆಗಿತ್ತು. ಸೊ ಫ್ರಾಮ್ ದ ಮೂವಿ ರವಿಚಂದ್ರ. ಕಠಿಣ ಮಾಡಲಿಕ್ಕೆ ಈಗ ಮುಂದೆ ಹೋಗ್ತಾ ಇದ್ದಾನೆ. ನೀವೆಲ್ಲರೂ ಸಿದ್ಧರಾಗಿ. ಇದು ಹೆಂಗೆ ಕಠಿಣ ಮಾಡಿನಂದ್ರೆ ಸ್ವಲ್ಪ ಕ್ಲೂಸು ಕೊಡ್ತಾನೆ. ಹಳೆ ಚಿತ್ರ ಆ್ಯಂಡ್ ಕ್ಲೂ ನಂಬರ್ ಒನ್, ಹಳೆ ಚಿತ್ರ. ಅದು ಹಳೆ ಚಿತ್ರ ಆಫ್ಕೋರ್ಸ್. ಚಿತ್ರದ ಹೆಸರಿನಲ್ಲಿ ಒಂದು ಪದ ಇದೆ, ಎಲ್ಲರದು ಒಂದು ಇರ್ತದೆ ನೋಡ್ರಿ, ನಿಂದು ಅಂದ ನಂದು ಅಂದ ಅಂತ ಕತೆ. ಈ ಪದ ಆ ಒಂದು ಇದರಲ್ಲಿ ಇದೆ. ಸೊ ಸ್ನೇಹಿತರೆ, ಕಠಿಣ ಆಗ್ತದಂತ ನಾ ಒಂದು ಕ್ಲೂ ಕೊಟ್ಟೆ, ಆಯ್ತಾ? ಈ ಗೀತೆಯನ್ನು ಗುರುತಿಸಿ. 3, 2, 1, ಲೆಟ್ಸ್ ಗೋ.

0: ನಿಲ್ಸ ಪೂರ್ತಿನ ಹೇಳೋದಲ್ಲ ಮಂಚು. ಆತ್ಮೀಯರೇ, ಈ ಚಿತ್ರದ ಹೆಸರಲ್ಲಿ ಒಂದು ಪದ ಕತಿ ಐತಿ, ಆದರೆ ಒಂದು ಸ್ವಲ್ಪ ಚೇಂಜ್ ಮಾಡೋ ಮಂಚು.
1: ಹಾಂ, ಎಸ್ ಎಸ್ ಎಸ್ ಎಸ್. ಈ ಗೀತೆ, ಈ ಚಿತ್ರ ಯಾವುದು ಅಂತ ನೀವು ತಿಳಿಸಿ. ಗೀತೆ ಅಂತರೂ ಗೊತ್ತಾಗಿದೆ, ಚಿತ್ರ ಯಾವುದು ಅಂತ ತಿಳಿಸಿ ಆತ್ಮೀಯ ಸ್ನೇಹಿತರೆ. ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ಗೀತೆ ಯಾವ ಚಿತ್ರದ್ದು? 3, 2, 1, ಲೆಟ್ಸ್ ಗೋ. ಗುರುತಿಸಿ.

0: ಮಂಜು, ಇನ್ನೊಂದು ಪ್ರಶ್ನೇನು ಕೇಳ. ಈ ಚಿತ್ರ ಯಾವುದು? ಆಮೇಲೆ ಈ ಚಿತ್ರದಲ್ಲಿ ಹೀರೋಯಿನ್ ಯಾರಿದಾರ ಅದನ್ನು ಕೇಳ ನೋಡೋಣ. ಈ ಕಠಿಣ ಆಗ್ತದ ಮಂಜು.
1: ಕರೆಕ್ಟ್. ಸೊ ಸ್ನೇಹಿತರೆ, ಹಾಡನ್ನು ನೀವು ಕೇಳಿದ್ರಿ. ಈ ಹಾಡು ಯಾವ ಚಿತ್ರದು? ಚಿತ್ರದ ಹೀರೋ ಹೀರೋಯಿನ್ ಯಾರು? ಫಸ್ಟ್ ನಾನು ನೋಡ್ಕೋತೀನಿ ಗಪ್ರಿಪ್ಪ, ನನಗೂ ಗೊತ್ತಿಲ್ಲ. ಹಳಿ ಚಿತ್ರ ಐತಿ. ಸೊ ಆತ್ಮೀಯರೇ, ಬನ್ನಿ ಭಾಗವಹಿಸಿ. ನಾನು ಕ್ಲೂ ಕೊಟ್ಟೇನಿ, ಎಲ್ಲರದು ಒಂದು ಕತಿ, ನಿಮ್ಮದು ಒಂದು ಕತಿ. ಸೊ ವಿಚಾರ ಮಾಡಿ ನನಗೆ ತಿಳಿಸಿ. ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ನಮ್ಮ ಪ್ರೀತಿಯ ಶೋಭಾ ಡಬ್ಲಿ ಅವರದು. ಹಾಡನ್ನು ಕೇಳಿ ಮಜಾ.

0: ಶೋ ಮಾನವಲಿಯವರ ಗೀತೆ ಆಯಿತು ಪ್ರಸಾರ. ಯಪ್ಪ, ಮೆಸೇಜ್ಗಳ ಸುರಿಮಳೆ ಆಗಿದೆ ಈಚೆ ನಮ್ಮ ಕರೆ ಮುಖಾಂತರ. ವೀರಭದ್ರ ನಗರದ ವಿಜಯಕುಮಾರ್ ಬಸ್ಮಿಯವರು ಆತ್ಮೀಯರೇ, ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವರು ಇಂಟರ್ನೆಟ್ ಯೂಸ ಮಾಡಿಲ್ಲ. ಚಂದ್ರಕಾಂತ್ ಬಡಗಾವಿಯವರು ಪೂರ್ತಿ ಏನಿದೆ ಕೇಳಿಸದಾಗ ಬೀಜಿಯ ಆಗೇನ್ರಿ. ಆಲ್ ರೈಟ್, ಇರಲಿ ಇರಲಿ ಇರಲಿ. ಆತ್ಮೀಯರೇ, ವಿದೌಟ್ ಯೂಸಿಂಗ್ ಇಂಟರ್ನೆಟ್, ವಿದೌಟ್ ಯೂಸಿಂಗ್ ಎನಿಥಿಂಗ್, ಅವರು ಕರೆಕ್ಟಾದ ಉತ್ತರ, ಕರೆಕ್ಟಾದ ಇದನ್ನು ಕೊಟ್ಟಿದ್ದಾರೆ. ವಿಜಯಕುಮಾರ್ ಬಸ್ಮಿಯವರು ಆಯಿತು, ಚಂದ್ರಕಾಂತ್ ಬಡಗಾವಿ ಕರೆಕ್ಟಾದ ಉತ್ತರ. ನಮ್ಮ ಯಪ್ಪ, ಎಷ್ಟು ಜನ ಕರೆಕ್ಟಾದ ಉತ್ತರವನ್ನು ಕೊಟ್ಟಿದ್ದೀರಿ? ಪದ್ಮ ಅವರು ಕರೆಕ್ಟಾದ ಉತ್ತರ. ಆ್ಯಂಡ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚಿತ್ರದ ಹೀರೋ ಹೆಸರ ಇವರು ಇದ್ದಾರ್ರಿ, ವಿಚ್ ಇಸ್ ರಾಜೇಶ್ ಅವರು ಕರೆಕ್ಟಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ರಾಜೇಶ್ ಅವರು ವಾಟ್ಸಪ್ ಮೆಸೇಜ್ ಮುಖಾಂತರ ಕರೆಕ್ಟಾದ ಉತ್ತರ, ಪದ್ಮ ಅವರೇ ಕರೆಕ್ಟಾದ ಉತ್ತರ, ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರೇ ಕರೆಕ್ಟಾದ ಉತ್ತರ. ಆ್ಯಂಡ್ ಇದು ಯಾರು ಮಂಜುವರೇ, ಇಲ್ಲ ತಪ್ಪಾದ ಉತ್ತರ, ಇವರು ಸುಶೀಲಾ ಕುಲಕರ್ಣಿ ಅವರೇ. ನಾನು ಹೇಳ್ತೇನೆ ಅದು ಉತ್ತರ ಯಾವುದು ಅಂತ ಹೇಳ್ತೇನೆ ಒಂದು ನಿಮಿಷ. ಸೊ ಯಪ್ಪ, ನಮ್ಮ ಜ್ಯೋತಿ ಬಡಗಾವಿಯವರು ಸ್ಕ್ರೀನ್ಶಾಟ್, ಇಂಟರ್ನೆಟ್ ಯೂಸ್ ಮಾಡಬಾರ್ದ್ರಿ, ನೋ ಇಂಟರ್ನೆಟ್ ಯೂಸೇಜ್, ಓಕೆನಾ. ಜಾ, ನಮ್ಮ ಶೋಭಾ ಡೌಲಿಯವರು ಕರೆಕ್ಟಾದ ಉತ್ತರವನ್ನು ಕೊಟ್ಟಿದ್ದಾರೆ ಚಿತ್ರದ ಹೆಸರು. ಸೊ ಆತ್ಮೀಯರೇ, ಕಣ್ಗಳು ವಂದನೆ ಅನ್ನೋ ಹಾಡನ್ನು ನಾನು ಏನು ಪ್ರಸಾರ ಮಾಡಿದ್ದು ನೋಡ್ರಿ, ಅದು ಯಾವ ಚಿತ್ರದ್ದು, ಚಿತ್ರದ ಹೀರೋ ಹೀರೋಯಿನ್ ಯಾರು ಅಂತ ಕೇಳಿದೆ. ಆ ಹಾಡು ಇದಾಗಿತ್ತು.
1: ಏ ಮಂಚು, ಎಷ್ಟು ಜನ ಕರೆಕ್ಟಾದ ಉತ್ತರ ಕೊಟ್ಟಾರು? ಒಪ್ಪ,
0: ಕರೆಕ್ಟಾದ ಉತ್ತರ ಇಷ್ಟು ಜನ ಕೊಟ್ಟಾರೆ. ಸೊ ಆತ್ಮೀಯರೇ, ದಿಸ್ ವಾಸ್ ಫ್ರಾಮ್ ದ ಮೂವಿ ಮುಗಿಯದ ಕತೆ. ಚಿತ್ರದ ಹೀರೋ ಹೀರೋಯಿನ್ ರಾಜೇಶ್ ಅವರು ಹಾಗೂ ಸುಮಿತ್ರಾ ಅವರು. ಎಸ್, ರಾಜೇಶ್ ಅನ್ನೋರೇ ನನಗೆ ಮೆಸೇಜ್ ಮಾಡ್ಯಾರ್ರಿ ಈಗ ಒಬ್ಬರು ವಾಟ್ಸಪ್ ಮೆಸೇಜ್ನಲ್ಲಿ. ಅವ್ರದ್ದು ಹೆಸರಂತೂ ರಾಜೇಶ್ ಅಂತ ಗೊತ್ತಾಗ್ತಾ ಇದೆ. ಸೊ ಒಳ್ಳೆಯದಾಯಿತು. ಸೊ ಸ್ನೇಹಿತರೆ, ನಾನೇನು ನೀವು ಸೋಲ್ತೀರಂತ ನೋಡಿದ್ದು, ನೀನು ಕಠಿಣ ಮಾಡೋ. ಯಪ್ಪ, ಎಷ್ಟು ಜನ ಉತ್ತರ ಮಂಚು ಮಜಾ ಬರಾಕತ್ತದ ಬಿಡಪ್ಪ, ನೀನು ಕಠಿಣ ಮಾಡೋ ಪರಿಸ್ಥಿತಿಯಲ್ಲಿ ಅವ್ರಿಗೆಲ್ಲ ಕತ್ತಾರು. ಕರೆಕ್ಟ್,
2: ಕಠಿಣ ಮಾಡ್ಬೋದು ನಾನು ಹೊಸ ಹಾಡನ್ನು ಪ್ರಸಾರ ಮಾಡಿ, ಬಟ್ ಬೇಡ, ನಮ್ಮ ವೇಣುಧ್ವನಿಯ ಕುಟುಂಬದಲ್ಲಿ ಎಲ್ಲರೂ ಹಳೆ ಗೀತೆಗಳ ಒಂದು ಏನಂತಾರೆ ಕಿಂಗ್ ಇದ್ದಾರೆ. ಸೊ ನಡೀರಿ, ಮುಂದಿನ ಹಾಡು ಬಹುಶಃ ನೀವು ಗುರುತಾ ಹಿಡಿತಿರೋ ಇಲ್ಲೋ ಗೊತ್ತಿಲ್ಲ. ಸೊ ನಾನು ಟ್ರೈ ಮಾಡುವೆ ನಿಮ್ಮನ್ನು ಸೋಲಿಸ್ಲಿಕ್ಕೆ. ಸೊ ಬನ್ನಿ, ಹಾಡುಗಳು ಯಾವ್ಯಾವಿವೆ ಅದನ್ನು ನಾನು ರೆಡಿ ಮಾಡ್ತೇನೆ. ಈಗ ಮುಂದಿನ ಹಾಡು ನಡೆದಾಡು ಕಾಮನವಿಲ್ಲೆ. ಈ ಗೀತೆ ನಮ್ಮ ರಾಜೇಶ್ ಕುಮಾರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಈಗ ಗೀತೆ ಗ್ಯಾರೇಜ್, ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಗೀತೆ ಮಧ್ಯದಿಂದ ಪ್ರಸಾರ ಮಾಡುವೆ, ಅದನ್ನು ನೀವು ಗುರುತಿಸಬೇಕು ಅಂತ. ಈ ಗೀತೆ ಗ್ಯಾರೇಜಿನ ಮುಂದಿನ ಗೀತೆ ಹೆಂಗಪ್ಪ ಕಠಿಣ ಮಾಡಲಿ ಅನ್ನೋದನ್ನು, ಭಾಳ ಕೆಟ್ಟು ಕಠಿಣ ಮಾಡಿದ್ರು ನೋಡ್ರಿ ನಿಮಗೆ. ಸೊ ಸ್ನೇಹಿತರೆ, ಬನ್ನಿ ಸಿದ್ಧರಾಗಿ ಗೀತೆ ಗ್ಯಾರೇಜಿನ ಮುಂದಿನ ಗೀತೆ ಗುರುತಿಸಿ. ಸೊ ಇದು ನಿಮ್ಮೊಂದಿಗೆ ನಾವು, ಶುಭ ಬುಧವಾರದ ಸ್ಪೆಷಲ್ ಗೀತೆ ಗ್ಯಾರೇಜ್. ಕನ್ನಡ ಚಿತ್ರರಂಗದ ಒಂದು ಗೀತೆಯನ್ನು ನಾನು ಪ್ರಸಾರ ಮಾಡುವೆ, ಅದನ್ನು ನೀವು ಗುರುತಿಸಬೇಕು. ಸೊ ಸ್ನೇಹಿತರೆ, ಈಗ ಮುಂದಿನ ಗೀತೆಗೆ ರೆಡಿನಾ? ಸೊ ಚಲೋ, ಈ ಗೀತೆಯನ್ನು ಗುರುತಿಸಿ. ಈ ಗೀತೆಗೆ ಒಂದು ಪೈಲಾ ಗೀತೆ ಕೇಳಿದ್ರೆ ಅದಕ್ಕೆ ತಕ್ಕ ಒಂದು ಪ್ರಶ್ನೆ ಕೇಳುವೆ.

0: ಮರೆಯಲಿ.
1: ಸಾಕ ಸಾಕ್ ಮಂಜು.
2: ಏ ನನಗೇನು ಹೇಳಕತ್ತೀನಿ ನೀನು? ನೀ ಹಚ್ಚಿದ್ಲ ಸ್ನೇಹಿತರೆ, ಗುರುತಿಸ್ರಪ್ಪ ಈ ಪಿಕ್ಚರ್ ಯಾವ್ದಂತ ಗೋಯ ಮಂಜು. ಈಜಿ ಇಡ ಪಿಕ್ಚರ್ ಯಾವ್ದಂತ ಗುರುತು. ಭಾಳ ಟಪ್ ಐತೆ ಮಂಜು ಇದ.
1: ನನಗೂ ಹಂಗ ಅನಿಸ್ತದ. ಇವರೆಲ್ಲರೂ ಹೋಗಿ ಹೋಗಿ ಪಟ್ ಅಂತ ಉತ್ತರ ಕೊಡೋದು. ಆತ್ಮೀಯರೇ, ಈ ಹಾಡು ಯಾವ ಚಿತ್ರದ? ಇದನ್ನು ಗುರುತಿಸಿ ಬನ್ನಿ, ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಇನ್ನೊಮ್ಮೆ ಪ್ರಸಾರ ಮಾಡುವೆ. ಕೇಳಿ ಕೇಳಿ ಕೇಳಿ. 3, 2, 1, ಲೆಟ್ಸ್ ಗೋ.
0: ನನ್ನ

ಸಾಕು ಇಷ್ಟೇ ರೀ ಇಷ್ಟೇ ರೀ. ಸೊ ಸ್ನೇಹಿತರೆ, ಕಮ್ ಆನ್, ಈಗ ಬಹುಶಃ ಕಠಿಣ ಆಗಿರಬಹುದು ಈ ಗೀತೆ, ಗ್ಯಾರೇಜಿನ ಗೀತೆ ಗುರುತಿಸಿ ಆ್ಯಂಡ್ ಇದು ಯಾವ ಚಿತ್ರದ್ದು ಅಂತ ಹೇಳಿ. ಮಜಾ ಬರಾಕತ್ತದ. ನನಗಂತೂ ನನಗನ್ಸೋ ಮಟ್ಟ ನೀವು ಯಾರೂ ಗುರುತಿಸುವುದಿಲ್ಲ, ಭಾಳ ಕಠಿಣ. ಇಟ್ಟ ಪ್ರಸಾರ ಮಾಡಿನ ಇಲ್ಲಿ ನೋಡ್ರಿ, ಇವರು ಕರೆ ಭಾಳ ಮಾಡಿದಾರ ವಿಜಯ್ ಕುಮಾರ್ ಭಸ್ಮೆಯವರು. ನೋಡೋಣ, ಇನ್ನೊಮ್ಮೆ ಗೀತೆ ಪ್ರಸಾರ ಮಾಡ್ತೇನೆ, ಕೇಳ್ಕೊಳ್ಳಿ.

ಖಲಾಸ್ ಗುರುತಿಸಿ ಆತ್ಮೀಯ ಸ್ನೇಹಿತರೆ, ಬನ್ನಿ ಭಾಗವಹಿಸಿ, ಹಾಡನ್ನೇ ಕೇಳಿ ಮಜಾ ಮಾಡಿ. ಈಗ ಬರೋ ಹಾಡು ರಾಜೇಶ್ ಕುಮಾರ್ ಅವ್ರದ್ದು, ತದನಂತರ ಚಂದ್ರಕಾಂತ್ ಭಟ್ಗಾವಿ ಅವ್ರದ್ದು.

ಎಸ್ ಒಟ್ಟು ನಾ ಗೆದ್ನಿ. ಒಬ್ಬರು ಕರೆಕ್ಟಾದ ಉತ್ತರವನ್ನು ಕೊಟ್ಟರಪ್ಪ, ಒಬ್ಬರಲ್ಲ ಇಬ್ಬರು. ಪದ್ಮ ಅವರು ಕರೆಕ್ಟಾದ ಉತ್ತರ, ವಿಜಯಕುಮಾರ್ ಭಸ್ಮೆಯವರು ಕರೆಕ್ಟಾದ ಉತ್ತರ, ಇವರು ಬಿಟ್ಟು ಮತ್ತೆ ಇನ್ಯಾರು ಕರೆಕ್ಟಾದ ಉತ್ತರ ಕೊಡಲಿಲ್ಲೋ. ಮುಗಿತೋ ಸೋತ್ರ್ಯೋ ಇಲ್ಲ. ಆತ್ಮೀಯರೇ, ಈ ಹಾಡು ಗುರುತಿಸಿ ಅಂತ ಹೇಳಿದೆ.

0: ಏನು ನಿಲ್ಸೋ ಬಂತು? ಹಾಂ ಇಲ್ಲ, ಈಗ ಜನರು ಗುರ್ತಾಗ್ತದೆ ನೋಡಪ್ಪ.
1: ಸೊ ಸ್ನೇಹಿತರೆ, ಇದು ಯಾವ ಚಿತ್ರದ್ದು ಇಷ್ಟ ಕೇಳಿದ್ ನಾನು. ಆಚೆ ಕರೆಕ್ಟಾದ ಉತ್ತರವನ್ನು ಕೊಟ್ಟಿದ್ದಾರೆ ಕರಿ ಮುಖಾಂತರ ನಮ್ಮ ವಿಜಯಕುಮಾರ್ ಭಸ್ಮೆ. ಮೆಸೇಜ್ನಲ್ಲಿ ಇದರ ನಟನಟಿನೂ ಹೇಳಿಬಿಟ್ಟಿದ್ದಾರೆ ನಮ್ಮ ಪದ್ಮಾ ಅವರು. ಸೊ ಸ್ನೇಹಿತರೆ, ಈಗ ಇನ್ನೊಂದು ಅವಕಾಶ ಕೊಡ್ತೇನೆ ನಾನು, ನೋಡೋಣ ನೀವು ಹೇಳ್ತೀರಾ. ಇದು ಯಾವ ಸಾಂಗ್ ಇವೆ ಏನ್ರಿ, ಇಂದಿನ ಯಾವುದಾದ್ರು ಬಗೆಯ ಸಾಂಗ್ಸ್ ಇವೆ? ಇವತ್ತು ಗೀತೆ ಗ್ಯಾರೇಜ್ ನಡೀತಿದೆ ಕಂಚನ್ ಕೋಪರಡಿ ಅವರೇ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಗೀತೆ ಗ್ಯಾರೇಜ್. ಈ ಗೀತೆ ಗ್ಯಾರೇಜಿನ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಾಡು ಮಧ್ಯದಿಂದ ಪ್ರಸಾರ ಮಾಡುವೆ ನಾನು, ಅದಕ್ಕೆ ತಕ್ಕಂತೆ ಒಂದು ಪ್ರಶ್ನೆ ಕೇಳುವೆ. ಈಗ ಆಲ್ರೆಡಿ ಒಂದು ಪ್ರಶ್ನೆಯನ್ನು ಕೇಳಿದೆ, ಅದಕ್ಕೆ ಬರೀ ಇಬ್ಬರೇ ಜನ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಹಾಡು ಇನ್ನೊಂದು ಸ್ವಲ್ಪ ಸ್ವಲ್ಪ ಓಪನ್ ಆಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಸಾರ ಮಾಡುವೆ, ಕೇಳ್ಕೊಳ್ಳಿ.
0: ಹತ್ರಾಗ ಹಾಡ ಟೈಟಲ ಬಂತು ನೋಡ.
1: ಇರ್ಲಿರ್ಲಿರ್ಲಿ, ಗುರ್ತಾಗಂಗಿಲ್ಲ ಇನ್ನೂ ಜನರಿಗೆ, ನೋಡೋಣ. ಸೊ ಸ್ನೇಹಿತರ ಗೀತೆ ಗ್ಯಾರೇಜಿನ ಈ ಗೀತೆ ಯಾವ ಚಿತ್ರದು ಇಷ್ಟ ರೀ ಇತ್ತು ಪ್ರಶ್ನೆ. ಸೊ ಮಾವನ ಮಗಳು ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿರೋ ಚಂದ್ರಕಾಂತ್ ಭಟ್ಗಾವಿಯವರ ಹಾಡು ರೆಡಿಯಾಗಿದೆ. ಸುಮನ ಅವರು ಕರೆ ಮಾಡಿ ಕರೆದರು ಕೇಳದೆ. ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಶಾಂತಿ ಕ್ರಾಂತಿ ಚಿತ್ರದ ಗೀತೆಯೊಂದಿಗೆ ಲಕ್ಷ್ಮಿ ಅವರು ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಗೀತೆ ಗ್ಯಾರೇಜ್ನಲ್ಲಿ ಬನ್ನಿ, ಭಾಗವಹಿಸಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಕಾಲ್ ಬಳಿಕ ಅವ್ಯಾರೋ ರಿಕ್ವೆಸ್ಟ್ ಮಾಡಿರುವ ಮಾವನ ಮಗಳು ಚಿತ್ರದ ಗೀತೆ, ಒಳ್ಳೆ ಗೀತೆ ರಿಕ್ವೆಸ್ಟ್ ಮಾಡ್ಯಾರ ಬಿಡ್ರಿ. ಪದ್ಮ ಅವರೇ, ನಿಮ್ಮ ಗೀತೆ ರೆಡಿ ಆಗಿದೆ. ಸೊ ಎಷ್ಟು ಜನ ಗೀತೆಯನ್ನು ಗುರುತಿಸಿ ಕರೆಕ್ಟ್ ಆದ ಉತ್ತರವನ್ನು ಕೊಟ್ಟರು? ಗಜಾನನ್ ಖಾಮ್ಕರ್ ಅವರು ಕರೆ ಮಾಡಿ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರಾದ್ರೆ ಅದು ತಪ್ಪಾಯಿತು. ಆಚೆ ನಮ್ಮ ಇವರು ಮತ್ತಾರು ನೋಡೋಣ, ಬನ್ನಿ ಬನ್ನಿ ನೋಡೋಣ ಬನ್ನಿ. ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು ಕರೆಕ್ಟ್ ಆದ ಉತ್ತರವನ್ನು ಕೊಟ್ಟಿದ್ದಾರೆ ವಿತ್ ಹೀರೋ ಹೀರೋಯಿನ್ ಎಸ್ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಆ್ಯಂಡ್ ಆರತಿ ಅವರು. ಗೀತಾ ರಚವರು ಈ ಚಂದನ ಮನೆಯಲ್ಲಿ ಸಾಂಗ್, ಅದು ಸಾಂಗ್ ಬೇಕಾ? ಆಲ್ ರೈಟ್, ಆ ಹಾಡನ್ನು ಪ್ರಸಾರ ಮಾಡುವೆ, ಡೋಂಟ್ ವರಿ. ಈಗ ಮುಂದಿನ ಹಾಡು ಗೀತೆ ಗ್ಯಾರೇಜ್ನಲ್ಲಿ ನೀವೆಲ್ಲರೂ ಸಿದ್ಧರಾಗಿ. ಆತ್ಮೀಯ ಸ್ನೇಹಿತರೆ, ಈಗ ಫುಲ್ ಕಟ್ಟಿನ್ ಮಾಡಿ ಒಂದು 5-6 ನಿಮಿಷ ನಾನು ಬ್ರೇಕ್ ತೊಗೋದನೆ. ಈ ಹಾಡನ್ನು ಗುರುತಿಸಿ, ಭಾಳ ಕಟ್ಟಿನ ಮಾಡಾಕದೇನೆ ನೋಡೋಣ. ಹಿಂಗೆ ಹೇಳಾತೇನೆ ನೀವು ನನಗೆ ಸೋಲಿಸ್ತೀರಿ. ಸೊ ಈ ಹಾಡು ಯಾವ, ಒಂದು ನಿಮಿಷ, ಒಂದೊಂದು ಹಾಂ ಇಲ್ಲಿಗೆ ಓಕೆ. ಸೊ ಸ್ನೇಹಿತರೆ, ಗೀತೆ ಗ್ಯಾರೇಜಿನ ಮುಂದಿನ ಗೀತೆ. ಅದಕ್ಕಿಂತ ಮುಂಚೆ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಅವೇನು ಧ್ವನಿ ನಾನಿಬಾನ್ ಫೋರ್ ಎಫ್ಎಂ KLE ಕನಸು. ಶುಭ ಬುಧವಾರ, ವರ್ಷದ 8ನೇ ತಿಂಗಳು, ತಿಂಗಳಿನ 26ನೇ ದಿನ, 26ನೇ ಆಗಸ್ಟ್ 2026 ಶುಭ ಬುಧವಾರದ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಗೀತೆ ಗ್ಯಾರೇಜ್. ಈ ಗೀತೆ ಗ್ಯಾರೇಜಿನ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಗೀತೆಯನ್ನು ನಾನು ಮಧ್ಯದಿಂದ ಪ್ರಸಾರ ಮಾಡುವೆ, ಅದನ್ನು ನೀವು ಗುರುತಿಸಬೇಕು. ಅದಕ್ಕೆ ತಕ್ಕಂತೆ ಒಂದು ಪ್ರಶ್ನೆಯನ್ನು ಕೇಳುವೆ ಅಷ್ಟೇ. ಈಗ ಭಾಳ ಕಠಿಣ ಮಾಡುವುದಿಲ್ಲ ನಾನು, ಈ ಹಾಡು ಪ್ರಸಾರ ಮಾಡುವೆ. ಇದಾದ ತಕ್ಷಣ ಒಂದು 2-3 ಹಾಡುಗಳು ಪ್ರಸಾರ ಮಾಡುವೆ, ವಿಚ್ ಈಸ್ ರಾಜಶ್ರೀ ಅವ್ರದ್ದು, ತದನಂತರ ಲಕ್ಷ್ಮೀ ಅವ್ರದ್ದು, ತದನಂತರ ಹಾಂ ಇಷ್ಟು 3 ಗೀತೆ ಪ್ರಸಾರ ಮಾಡಿ ನಾನು ಉತ್ತರಕ್ಕೆ ಬರುವೆ. ಸೊ ಬನ್ನಿ, ಈ ಗೀತೆ ಯಾವ ಚಿತ್ರದ್ದು ಅಂತ ಗುರುತಿಸಿ. 3-2-1 ಲೆಟ್ಸ್ ಗೋ.

0: ಸಾಕ ಮಂಜು ಸಾಕ ಸಾಕ ನಿಂದ್ರು ಸೋಪ.
1: ಹಾ ಅದ ಮಸ್ತ್ ಐತಲ್ರಿ ಹಾಡು, ಅದಕ್ಕೆ ಕೇಳತ್ತಿದ್ನಿ. ಆತ್ಮೀಯರೇ, ಹಾಡು ಯಾವ ಚಿತ್ರದ್ದು? ಗುರುತಿಸಿ ಗುರುತಿಸಿ ಗುರುತಿಸಿ. ಹಾಟ್ಲೈನ್ ಸಂಖ್ಯೆ 9019904904. ನಿಮ್ಮ ಹೆಂಡತಿ ನಂಬರ, ನಿಮ್ಮ ಗಂಡನ ನಂಬರ, ನಿಮ್ಮ ಪ್ರಿಯ ವ್ಯಕ್ತಿಯ ನಂಬರು ಮರಿಬಹುದು,
2: ಬೇರೆ ನಂಬರ್ ಮಾತ್ರ ಮರೆಯಲಿಕ್ಕೆ ಆಗುದಿಲ್ಲ. ಈ ಗೀತೆ ಗ್ಯಾರೇಜಿನ ಗೀತೆ ಯಾವ ಚಿತ್ರದ್ದು ಇಷ್ಟೇ ಗುರುತಿಸಿ. 3 2 1 ಲೆಟ್ಸ್ ಗೋ.

ಸೊ ಆತ್ಮೀಯ ಸ್ನೇಹಿತರೆ, ಈ ಗೀತೆ ಕೇಳಿದ್ರಲ್ಲ, ಇದು ಯಾವ ಚಿತ್ರದ್ದು ಅಂತ ಹೇಳಿ ಈಗ ಒಳ್ಳೆ ಮೂರು ಗೀತೆಗಳು ಆಫ್ ಪದ್ಮಾವರು, ರಾಜಶ್ರೀಯವರು, ಲಕ್ಷ್ಮಿಯವರು ಪ್ರಸಾರ ಮಾಡುವೆ. ತದನಂತರ ಇದರ ರಿಸಲ್ಟನ್ನು ಹೇಳುವೆ. ನೀವು ಗುರುತಿಸಿ ತಲೆ ಕರೆಸ್ಕೊರ್ರಿ, ಏನು ಬೇಕಾದ್ ಮಾಡ್ಕೊರ್ರಿ. ಈ ಹಾಡು ಯಾವ ಚಿತ್ರದ್ದು ಇನ್ನೊಮ್ಮೆ ಪ್ರಸಾರ ಮಾಡ್ತೇನೆ.

ಸೊ ಆತ್ಮೀಯರೇ, ಈ ಗೀತೆ ಯಾವ ಚಿತ್ರದ್ದು ಅಂತ ಅಷ್ಟೇ ಹೇಳಿ ನನಗೆ. ಹಾಟ್ಲೈನ್ ಸಂಖ್ಯೆ 9019049904904. ಬೆಂಕಿಯ ಬಲೆ ಚಿತ್ರದೊಂದಿಗೆ ಗೀತೆಯಲ್ಲಿ ಭಾಗವಹಿಸಿದ್ದಾರೆ ಅಂದರೆ ಕಾರ್ಯಕ್ರಮದಲ್ಲಿ ನಮ್ಮ ಪದ್ಮ ಅವರು, ಇದಾದ ತಕ್ಷಣ ರಾಜೇಶ್ ಅವರದು, ಅದಾದ ತಕ್ಷಣ ಲಕ್ಷ್ಮಿಯವರ ಹಾಡು. ಈ ಮೂರು ಹಾಡಾದ ಕೂಡಲೇ ರಿಸಲ್ಟ್ ಹೇಳುವೆ. ಹಾಡನ್ನು ಕೇಳಿ ಮಜಾ ಮಾಡಿ.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಶಾಂತಿ ಕ್ರಾಂತಿ ಚಿತ್ರದ ಗೀತೆ ರೆಡಿಯಾಗಿದೆ. ಇದಕ್ಕಿಂತ ಮುಂಚಿನ ಗೀತೆ ರಾಜಶ್ರೀ ಅವರದು. ಸೊ ಆತ್ಮೀಯರೇ, ಕನ್ನಡ ಚಿತ್ರರಂಗದ ಒಂದು ಗೀತೆಯನ್ನು ನಾನು ಪ್ರಸಾರ ಮಾಡುತ್ತೇನೆ. ಆ ಗೀತೆ ಯಾವ ಚಿತ್ರದ್ದು ಅಂತ ಕೇಳಿದೆ, ಅದಕ್ಕೆ ಮತ್ತೊಮ್ಮೆ ತಕ್ಕ ಉತ್ತರವನ್ನು ಬರೇ ವಿಜಯಕುಮಾರ ಭಸ್ಮಿಯವರು ಕೊಟ್ಟಿದ್ದಾರೆ. ಇನ್ನೊಮ್ಮೆ ಆ ಗೀತೆ ಪ್ರಸಾರ ಮಾಡುತ್ತೇನೆ, ಕೇಳ್ಕೊಳ್ಳಿ. ಅದರೊಂದಿಗೆ ಕ್ಲೂ ಕೊಡ್ತೇನೆ. ಈ ಚಿತ್ರದ ಹೆಸರಲ್ಲಿ ಒಂದು ಪದ ಇದೆ, ಅದು ಏನು ಅಂತ ಹೇಳ್ತೇನೆ. ಪೊಲೀಸ್ ಯಾರಿಗೆ ಹಿಡಿತಾರೆ ನೋಡ್ರಿ, ಕ್ಷಣೆ ಅದೇನಲ್ರಿ, ಪೊಲೀಸ್ ಯಾರಿಗೆ ಹಿಡಿತಾರೆ ನೋಡ್ರಿ. ಸೊ ಅದೇ ಇದೆ ಈ ಚಿತ್ರದ ಟೈಟಲ್ನಲ್ಲಿ. ಸೊ ಹಾಡು ಯಾವುದಂತ ಈಗ ನೀವು ಗುರುತಿಸಿ, ಅಂದರೆ ಚಿತ್ರ ಯಾವುದಂತ ಗುರುತಿಸಿ. ನಮ್ಮ 1-2-3 ಗೀತೆ ಬರ್ತಾ ಇದೆ, ನಮ್ಮ ಇವ್ರದ್ದು ಲಕ್ಷ್ಮಿ ಅವ್ರದ್ದು.

0: ಸುಮನ ಅವರ ಗೀತೆ ರೆಡಿ ಆಗಿದೆ. ಆತ್ಮೀಯರೇ, ಸನಾದಿಯಪ್ಪನ ಚಿತ್ರದ್ದು ಇದಾದ ತಕ್ಷಣ ಒಲವಿನ ಗೆಳೆಯನೇ ಗಜಾನನ್ ಕಾಮ್ಗರ್ ಅವರ ಗೀತೆ, ತದನಂತರ ಈ ಚಂದದ ಮನೆಯಲ್ಲಿ ಈ ಗೀತೆ ಆಗಿದೆ ರೆಡಿ. ಗೀತ ಅರೆಚವ್ರದ್ದು ಅದಾದ ತಕ್ಷಣ ಕಂಚನ್ ಕೋಪರಡಿ ಅವರು ನನಗೆ ನನ್ನ ಇಷ್ಟದ ಗೀತೆ ನಮ್ಮೆಲ್ಲ ಕೇಳುಗರಿಗೆ ಒಂದು ಪ್ರಸಾರ ಮಾಡಬಹುದಾ ಅಂತ ಕೇಳಿದರೆ, ನನಗೆ ಕನ್ನಡ ಚಿತ್ರರಂಗದ ಡೌ ಅನ್ನೋ ಚಿತ್ರದ್ದು ಗೀತೆ.
1: ಏ ಮಂಚು, ಏನೋಪಾದ
0: ಪಿಕ್ಚರ್ ಹೆಸರು ಡೌ ಐತ್ರಿ. ಸೊ ಆ ಚಿತ್ರದಿಂದ ನನಗೆ ಇಷ್ಟವಾದ ಹಾಡು ಹೀಗೂ ಇರಬಹುದೇ ನಿನ್ನ ನೋಡದೆ, ಈ ಒಂದು ಸುಮಧುರವಾದ ಗೀತೆ. ಸೊ ಕಂಚನವರೇ, ಅದನ್ನು ನಾನು ಪ್ರಸಾರ ಮಾಡುವೆ. ನಮ್ಮ ಪಾಪ ಇವರು ಪದ್ಮ ಅವರು ಕಸ್ಟಮರ್ ಬಂದಿದ್ದಾರೆ, ಬಿಝಿ ಅಂತ ಹೇಳ್ತಾ ಇದ್ರಿ. ಇರಲಿರಿ ಆದ್ಮೇಲೆ, ನಿಮ್ಮ ಟೈಮು ನನಗೆ ಮುಖ್ಯ, ನೀವು ಕೇಳ್ತಿರಲ್ಲ ಅಷ್ಟು ಸಾಕು. ಸೊ ಒಬ್ಬರ ಉತ್ತರ ಕೊಟ್ಟಿದ್ದಾರೆ, ಈ ಹಾಡು ಗುರುತಿಸಿದ್ದಾರೆ. ನಾನು ಕೇಳಿದೆ ಈ ಹಾಡು ಯಾವ ಚಿತ್ರದ್ದು ಅಂತ, ಅದಕ್ಕೊಂದು ಕ್ಲೂನು ಕೊಟ್ಟೆ, ಪೊಲೀಸರು ಯಾರಿಗೆ ಹಿಡಿತಾರ್ರಿ ಅಂತ. ಸೊ ಆ ಚಿತ್ರದ ಟೈಟಲ್ನಲ್ಲಿ ಆ ಒಂದು ಪದ ಇದೆ. ಸೊ ಅದನ್ನು ಇನ್ನೂ ಒಮ್ಮೆ ನಾನು ಹೇಳ್ತೇನೆ. ಈ ಹಾಡು ಒಂದು 30 ಸೆಕೆಂಡ್ ಪ್ರಸಾರ ಮಾಡ್ತೇನೆ. ಈ ಹಾಡು ಯಾವ ಚಿತ್ರದ್ದು ಅಂತ ಹೇಳಿ ನೋಡೋಣ.

0: ಈಗ ಎಲ್ಲರಿಗೂ ಗೊತ್ತಾಗತ್ತದ.
1: ಗೊತ್ತಾಗಿಲ್ಲ ಅಂದ್ರೂ ನಾನು ಪೂರ್ತಿ ಪ್ರಸಾರ ಸ್ವಲ್ಪ ಮಾಡಿಬಿಟ್ಟೆ. ಸೊ ಹಾಡು ಯಾವ ಚಿತ್ರದ್ದು ಕ್ಲೂನು ಕೊಟ್ಟಿದ್ದೇನೆ. ಈ ಚಿತ್ರದ ಟೈಟಲ್ನಲ್ಲಿ ಪೊಲೀಸ್ ಯಾರಿಗೆ ಹಿಡಿತಾರೆ ನೋಡ್ರಿ, ಅವರಿದ್ದಾರೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಹಾಡುಗಳು ಗೊತ್ತಾಯ್ತಲ್ಲ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಬುಧವಾರದ ಸ್ಪೆಷಲ್ ಗೀತೆ ಗ್ಯಾರೇಜ್. ಗೀತೆ ಗ್ಯಾರೇಜಿನ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಗೀತೆಯನ್ನು ಪ್ರಸಾರ ಮಾಡುವೆ, ಅದಕ್ಕೆ ತಕ್ಕ ಪ್ರಶ್ನೆಯನ್ನು ಕೇಳುವೆ. ಸೊ ಹಾಡು ಇದಾಗಿತ್ತು.

0: ಬಂಧು ಬಂಧು, ಲವ್ ಚಿತ್ರದ ಗೀತೆ ಬಂತು. ಈಗ ಪ್ರಸಾರವಾಗಿರೋ ಗೀತೆ ಗೀತಾ ಅರೆಚ್ ಅವ್ರದ್ದು.
1: ಅಲ್ರಿ ಸ್ನೇಹಿತರೇ, ಎಷ್ಟು ಜನ ಗುರುತಿಸಿದ್ರಿ ಆ ಗೀತೆ ಇದಾಗಿತ್ತು.
0: ಸೊ ಆತ್ಮೀಯರೇ, ಈ ಗೀತೆ ಆಗಿತ್ತು ಚಿತ್ರ ನಾನೊಬ್ಬ ಕಳ್ಳ. ಕರೆಕ್ಟಾದ ಉತ್ತರವನ್ನು ರತನ್ ಕುಮಾರ್ ಅವರು ಆ್ಯಂಡ್ ಕರೆ ಮುಖಾಂತರ ಯಾರ್ಯಾರು ಕೊಟ್ಟರು, ನಮ್ಮ ವಿಜಯ್ ಕುಮಾರ್ ಬಸ್ಮಿ ಅವರು ಕರೆಕ್ಟಾದ ಉತ್ತರ ಅವರು ಅವಾಗ ಕೊಟ್ಟಿದ್ದರು. ಈಚೆ ಗೀತಾ ಆರೆಚ್ ಅವರು, ರಾಜಶ್ರೀ ಅವರು, ನಮ್ಮ ಪದ್ಮ ಅವರು, ನಮ್ಮ ಚಂದ್ರಕಾಂತ್ ಬಡಗಾವಿ. ಪೊಲೀಸ್ ಗುರಿ ಹಿಡಿತಾರೋ ಕಳ್ಳಗೆ ಹಿಡಿತಾರೋ? ಸೊ ನಾನೊಬ್ಬ ಕಳ್ಳ, ನಮ್ಮ ಜ್ಯೋತಿ ಬಡಗಾವಿ ಅವರು ಕರೆಕ್ಟಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ಗೀತೆಗಳು ಹೀಗಿವೆ. ನೀ ನೀರಿಗೆ ಬಾರಿ ಚೆನ್ನಿ, ಈ ಗೀತೆಯನ್ನು ಪೂಜಾ ಅವರು ರಿಕ್ವೆಸ್ಟ್ ಮಾಡಿದರೆ. ಗೀತೆ ಗ್ಯಾರೇಜ್ ಸೂಪರ್ ಆಗಿದೆ ಅಂತ ಹೇಳಿದ್ರು. ತದನಂತರ ಬರ್ತಾ ಇದೆ ನಿನ್ನ ರಾಜ ನಾನು ನನ್ನ ರಾಣಿ ನೀನು, ಈ ಗೀತೆ ನಿಮಗೋಸ್ಕರ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿರುವ ಪವಿತ್ರ ಅವರು. ಅಕ್ಷತಾ ಅವರು ಚಿಕ್ಕಬುಕು ರೈಲು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಅದಾದ ತಕ್ಷಣ ಚಿತ್ರ ಅವರು ಸನ್ನನರೇ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಈಗ ಗೀತೆ ಗ್ಯಾರೇಜ್ನಲ್ಲಿ ಒಂದು ಡಿಫ್ರೆಂಟ್ ಆದ ಟ್ರೈ ಮಾಡುವೆ ನಾನು. ಈಗ ಈ ಚಿತ್ರ, ಈ ಒಂದು ದೃಶ್ಯವನ್ನು ನಾನು ಕೇಳಿಸುವೆ ನಿಮಗೆ. ಈ ಯಾವ ಚಿತ್ರದ್ದು ಅಂತ ಅಷ್ಟೇ ಹೇಳಿ. 3, 2, 1, ಲೆಟ್ಸ್ ಗೋ.

0: फिर सपनों की रानी कब आएगी तो ए बलबल माता डकिलवा। ಹೋಗು ಹೋಗು, ಹೆಂಗಿದ್ರು ಸಾಯಂಕಾಲ ಇತ್ತ ಕಣ, ಬರ್ತೀಯಲ್ಲ? ಈ ಜಲ್ಲಿಲ್ಲ ಬಲ ಬೀಸ್ತಾ ಅಂದ್ರೆ ಸಿಕ್ತಿರೋ ಅಕ್ಕಿನೇ ಇಲ್ಲ ಕಣವ.
1: ಸೊ ಆತ್ಮೀಯರೇ, ಕೇಳಿಸಿರುವ ಈ ಚಿತ್ರದ ದೃಶ್ಯ ಯಾವ ಚಿತ್ರದ್ದು, ಚಿತ್ರದಲ್ಲಿ ಯಾರಿದ್ದಾರೆ, ಏನಾದರೂ ನಿಮ್ಗೆ ಗೊತ್ತಿದ್ರೆ ನನಗೆ ತಿಳಿಸಿ. ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ. ಇವತ್ತಿನ ಗೀತೆ ಗ್ಯಾರೇಜಿನ ಕೊನೆ ಒಂದು ಏನಂತಾರೆ ಒಂದು ಪ್ರಶ್ನೆ ಇದೆ, ಈ ಚಿತ್ರ ಯಾವುದು, ಚಿತ್ರದಲ್ಲಿ ಇದು ಧ್ವನಿ ಯಾರ್ದು, ಇಷ್ಟು ಹೇಳಿ ನನಗೆ 3-2-1 ಗುರುತಿಸಿ. ಲೆಟ್ಸ್ ಗೋ.
0: ಮೇರಿ ಸಪ್ನ ಕಿ ರಾಣಿ ಕಬ್ ಆಯ್ಗಿತ್ತು ಏ ಬಲ್ಬಲ್ ಮಾತಾಡಕ್ಕಿಲ್ವಾ. ಹೋಗು ಹೋಗು, ಹೆಂಗಿದ್ರು ಸಾಯಂಕಾಲ ಇತ್ತ ಕಣ, ಬರ್ತೀಯಲ್ಲ? ಈ ಜಲ್ಲಿಲ್ಲ ಬಲ ಬೀಸ್ತಾ ಅಂದ್ರೆ ಸಿಕ್ತಿರೋ ಅಕ್ಕಿನೇ ಇಲ್ಲ ಕಣವ.
1: ಹೂರವಾ. ಸೊ ಸ್ನೇಹಿತರೆ, ಇದು ಯಾವ ಚಿತ್ರದ್ದು, ಇದರಲ್ಲಿ ಯಾರಿದ್ದಾರೆ, ನಿಮಗೆ ಏನು ಗೊತ್ತಿದೆ ಇದರ ಬಗ್ಗೆ ನನಗೆ ತಿಳಿಸಿ. 9019904904 ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಆತ್ಮೀಯ ಸ್ನೇಹಿತರೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಗೀತೆ ಗ್ಯಾರೇಜ್ನ ಕೊನೆ ಒಂದು ಚಾಲೆಂಜ್. ಬನ್ನಿ, ಇದು ಯಾವ ಚಿತ್ರದ್ದು, ಚಿತ್ರದಲ್ಲಿ ಯಾರಿದೆ, ಇನ್ನೊಮ್ಮೆ ಪ್ರಸಾರ ಮಾಡುವೆ ಕೇಳ್ಕೊಳ್ಳಿ.
0: ಮೇರಿ ಸಪ್ನ ಕಿ ರಾಣಿ ಕಬ್ ಆಯ್ಗಿತ್ತು ಏ ಬಲ್ಬಲ್ ಮಾತಾಡಕ್ಕಿಲ್ವಾ. ಹೋಗು ಹೋಗು, ಹೆಂಗಿದ್ರು ಸಾಯಂಕಾಲ ಇತ್ತ ಕಣ, ಬರ್ತೀಯಲ್ಲ? ಈ ಜಲ್ಲಿಲ್ಲ ಬಲ ಬೀಸ್ತಾ ಅಂದ್ರೆ ಸಿಕ್ತಿರೋ ಅಕ್ಕಿನೇ ಇಲ್ಲ ಕಣವ.
1: ನಡಿರಪ್ಪ, ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈಗ ಮುಂದಿನ ಗೀತೆ. ಕಂಚನ್ ಕೋಪರಡಿ ಅವರು ನನಗೆ ನನ್ನ ಗೀತೆ ಪ್ರಸಾರ ಮಾಡಿ ಅಂದ್ರು. ಸೊ ಹೀಗೂ ಇರಬಹುದು.

0: ಏನು ಮಂಚು ಇಷ್ಟು ಚೆನ್ನಾಗಿ ಮೆಸೇಜ್ ಮಾಡ್ಯಾರ, ನನಗಂತೂ ಪಾ ಶಾಕ್ ಆತ.
1: ನನಗೂ ಶಾಕ್ ಆಯ್ತು ಆತ್ಮೀಯರೇ. ಏಯ್ ಚಿತ್ರ, ಅಂದರೆ ನಾನೊಂದು ಗೀತೆ ಗ್ಯಾರೇಜಿನ ಕೊನೆಯ ಒಂದು ಚಾಲೆಂಜನ್ನು ನಿಮ್ಮ ಮುಂದೆ ಇಟ್ಟೆ. ಇದು ಏನು, ಯಾವ ಚಿತ್ರ, ಚಿತ್ರದಲ್ಲಿ ಯಾರಿದ್ದಾರೆ, ಇದು ಧ್ವನಿ ಯಾರದು, ಅಥವಾ ನಿಮಗೆ ಏನು ಅರ್ಥ ಆಗುತ್ತೆ ಅಂತ ಹೋಗ್ರಿಪ್ಪ. ಇಷ್ಟು ಜನ ಹೇಳಿದ್ರಿ, ಸೊ ಯಾರೆಲ್ಲ ಹೇಳಿದ್ರಿ, ನಾನೀಗ ಅದರ ಹೆಸರು ತಗೋತೇನೆ. ಆದರೆ ಅದರ ಬಗ್ಗೆ ಅದ್ರಗಿದ ಮುಂಚೆ, ಇದು ಯಾವ ಚಿತ್ರದು?
2: ಮೇರಿ ಸಪ್ನಂಕಿ ರಾಣಿ ಕಬ್ ಆಗಿತ್ತು, ಏ ಬಲ್ ಬಲ್ ಮಾತಾಡಕ್ಕಿಲ್ವಾ? ಹೋಗು ಹೋಗು, ಹೆಂಗಿದ್ರು ಸಾಯಂಕಾಲ ಎತ್ತ ಕಣ, ಬರ್ತಿಯಲ್ಲ. ಈ ಜಲ್ಲಿಲ್ಲ ಬಲೆ ಬೀಸ್ತಾ ಅಂದ್ರೆ ಸಿಕ್ತಿರ ಅಕ್ಕಿನೇ ಇಲ್ಲ ಕಣವ.
1: ಯಪ್ಪ ದೇವ್ರೇ, ಎಷ್ಟು ಜನ ಇದಕ್ಕೆ ಕರೆಕ್ಟ್ ಆದ ಉತ್ತರವನ್ನು ಕೊಟ್ಟರು. ಕರೆ ಮುಖಾಂತರ ವಿಜಯ್ ಕುಮಾರ್ ಬಸ್ಮೆಯವರು ಈಚೆ ಆತ್ಮೀಯ ಸ್ನೇಹಿತರ ಕರೆಕ್ಟ್ ಆದ ಉತ್ತರವನ್ನು ಕೊಟ್ಟಿದ್ದಾರೆ ಸುಜಾತ ಅವರು. ಸೊ ಸ್ನೇಹಿತರೆ, ಅವರು ಕರೆಕ್ಟ್ ಆದ ಉತ್ತರ. ಈ ಕಡೆ ನೋಡೋಣ ಮತ್ತೆ ಯಾರು ವಾಟ್ಸಪ್ ಮೆಸೇಜು. ಎಸ್, ಕರೆಕ್ಟ್ ಆದ ಉತ್ತರ ಸುನೀತಾ ಅವರು, ಸುನೀತಾ ಮೋರ್ಕರ್ ಅವರು ಕರೆಕ್ಟ್ ಆದ ಉತ್ತರ. ನಮ್ಮ ಅದ್ವಿಕೇತ್ ಪ್ರಮಿಳಾ ಹಂಪನವರವರು ಕರೆಕ್ಟ್ ಆದ ಉತ್ತರ. ಪದ್ಮಾ ಟೇಲರ್ ಅವರು ಕರೆಕ್ಟ್ ಆದ ಉತ್ತರ. ಗೀತಾ ಆರ್ ಎಚ್ ಅವರೇ ಕರೆಕ್ಟ್ ಆದ ಉತ್ತರ. ಪೂಜಾ ಅವರು, ಅವರ ತಂದೆ ಫುಲ್ ಖುಷಿಯಾಗ್ಯಾರಂತ್ರಿ ಇದು ಕೇಳಿ. ಸೊ ಅವರು ಕೂಡ ಕರೆಕ್ಟ್ ಆದ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಚಿತ್ರ ನಾಗರಹಾವು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಅಭಿನಯಿಸಿರುವ ಚಿತ್ರ. ಸೊ ಸ್ನೇಹಿತರೆ, ಎಷ್ಟು ಜನ ಕರೆಕ್ಟ್ ಆದ ಉತ್ತರ ಕೊಟ್ಟರಿ, ನನಗೆ ಅಷ್ಟೇ ಸಂತೋಷವಾಯಿತು. ಎಸ್ ಎಸ್, ಸುನೀತಾ ಅವರೇ ಮಾತನಾಡಿದ್ದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಸೊ ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಗೀತೆ ಗ್ಯಾರೇಜ್ನ ಇವತ್ತಿನ ಆಟ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಏಕೆಂದರೆ ಇವತ್ತಿನ ಆಟದಲ್ಲಿ ತಾವು ತಮ್ಮ ಸಮಯ ತೆಗೆದು ಕೇಳಿದ್ದಕ್ಕೆ ಧನ್ಯವಾದ. ಬರ್ತಾ ಇದೆ ಮುಂದಿನ ಗೀತೆಗಳು, ಉತ್ತಮ ಗೀತೆಗಳ ಲೈನ್ಅಪ್ ಇವೆ. ಸೊ ಸ್ನೇಹಿತರೆ, ಈಗ ಪ್ರಸಾರವಾಗುವ ಗೀತೆ ಕಂಚನ್ ಕೋಪರ್ಡೆಯವರು, ಮಂಜುನಾಥ್ ಅವರೇ ನಿಮಗೆ ಇಷ್ಟವಾದ ಗೀತೆ. ಸೊ ಡೌ ಚಿತ್ರದ ಗೀತೆ ಹೀಗೂ ಇರಬಹುದೇ, ನಿನ್ನ ನೋಡದೆ ನನಗೆ ಬಹಳ ಇಷ್ಟವಾದ ಗೀತೆ ಇದು, ನಿಮ್ಮೆಲ್ಲರಿಗೂ ಪ್ರಸಾರ ಮಾಡಿ ಅಂತ ಅವರೇ ಕೇಳ್ಕೊಂಡಿದ್ದಾರೆ. ಸೊ ಸ್ನೇಹಿತರೆ, ನನಗೆ ಇಷ್ಟವಾದ ಗೀತೆಯಲ್ಲಿ ಒಂದು ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಸೊ ಸ್ನೇಹಿತರೆ, ನಾವು ವರ್ಷದ 8ನೇ ತಿಂಗಳು, ತಿಂಗಳಿನ 26ನೇ ದಿನ, ಶುಭ ಬುಧವಾರದ ಸ್ಪೆಷಲ್ ಗೀತೆ ಗ್ಯಾರೇಜ್ ಕಾರ್ಯಕ್ರಮದ ಆಟದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಒಳ್ಳೊಳ್ಳೆ ಗೀತೆಗಳು ಈಗ ಲೈನ್ ಅಪ್ ಇವೆ, ಕೇಳಿ.

ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಬುಧವಾರದ ಸ್ಪೆಷಲ್ ಗೀತೆ ಗ್ಯಾರೇಜ್. ಅಕ್ಷತಾ ಅವರ ಗೀತೆ ರೆಡಿಯಾಗಿದೆ. ಸೀತಾರಾಮ ಕಲ್ಯಾಣ ಚಿತ್ರದು ನಿನ್ನ ರಾಜ ನಾನು ನನ್ನ ರಾಣಿ ನೀನು. ಅಕ್ಷತಾ ಅವರು ಹೇಳ್ತಾ ಇದ್ದಾರೆ, ನಿನ್ನೆ ನೀವು ಹೇಳಿರುವ ಮಾತನ್ನು ನಾವು ಕೇಳಿ ಆಧ್ಯಾತ್ಮ ಪುಸ್ತಕವೊಂದು ಓದಿದೆ. ನನಗೆ ಬಹಳ ಸಂತೋಷವಾಯಿತು ಮಂಜುನಾಥ್ ಸರ್, ನಾನು ಓದಿದ್ದು ಗೀತಾ. ಒಳ್ಳೆಯದಾಗಲಿ ಅಕ್ಷತಾ ಅವರೇ ನಿಮಗೆ. ಆ್ಯಂಡ್ ಮಂಜುನಾಥ್ ಸರ್, ನಿಮಗೆ ಒಂದು ಪ್ರಶ್ನೆ. ನಿಮ್ಮ ಧ್ವನಿ ಕೇಳಿದರೆ ನಮಗೆ ಎನರ್ಜಿ ಬರುತ್ತೆ, ಈ ಎನರ್ಜಿಗೆ ಏನು ಕಾರಣ? ಅಕ್ಕ ನಾನು ಮುಂಚಾನೆ ತಿಂಡಿ ತಿಂತೀನಿ ರೀ, ಸ್ವಲ್ಪ ವ್ಯಾಯಾಮ ಪ್ರಾಣಾಯಾಮ ಧ್ಯಾನ ಜಪ ಮಾಡ್ತೀನಿ ರೀ, ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನೇ ಬಯಸ್ತೀನಿ ರೀ. ಯಾರಾದರೂ ನನ್ನ ಮೇಲೆ ಕೋಪ ಮಾಡಿದ್ರೆ ನಾನು ಅದನ್ನು ತಗೊಳ್ಳೋದೇ ಇಲ್ಲ ರೀ, ಯಾಕಂದರೆ ನನ್ನ ಒಳಗಿನ ಸ್ವತಂತ್ರ, ನನ್ನ ಒಳಗಿನ ಖುಷಿ, ನನ್ನ ಒಳಗಿನ ದುಃಖ, ನನ್ನ ಒಳಗಿನ ಈ ಎಲ್ಲ ನನ್ನ ಒಳಗೇನೈತೆ ನೋಡ್ರಿ, ಅದಕ್ಕೆ ನಾನೇ ಜವಾಬ್ದಾರಿಯನ್ನು ತಗೊಂಡಿದ್ದೇನೆ ರೀ. ಸೊ ಇದರಿಂದ ನನ್ನ ಧ್ವನಿಯಲ್ಲಿ ಈ ಎನರ್ಜಿ ಬರುತ್ತೆ. ಆ್ಯಂಡ್ ಇನ್ನೊಂದು ಪ್ರಶ್ನೆ ಕೇಳಿದರೆ, ಸರ್ ನೀವು ಯಾವ ಪುಸ್ತಕ ಓದ್ತೀರಾ? ನಾನು ನೋಡಿ ದಿನದಲ್ಲಿ ಒಂದು 4 ಪುಸ್ತಕ ಓದ್ತೇನೆ, ಅಂದರೆ ಟೈಮ್ ತೊಗೊಂಡು. ಈಗ ನೀವು ಇನ್ಸ್ಟಾಗ್ರಾಮು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಟೀಟ ವೀಡಿಯೋ ಸಾವಿರಾರು ನೋಡ್ತೀರಿ, ಚೇಂಜ್ ಮಾಡ್ಕೋತ ಹೋಗ್ತೀರಿ. ಇನ್ಸ್ಟಾದಿಂದ ಫೇಸ್ಬುಕ್, ಫೇಸ್ಬುಕ್ದಿಂದ ವಾಟ್ಸಪ್, ವಾಟ್ಸಪ್ದಿಂದ ಇನ್ಸ್ಟಾ, ಫೇಸ್ಬುಕ್ ವಾಟ್ಸಪ್, ಇನ್ಸ್ಟಾ ಫೇಸ್ಬುಕ್ ವಾಟ್ಸಪ್ ಓದ್ತೀರಲ್ರೆ, ಹಂಗೆ ಮುಂಜಾನೆ ಒಂದು ರೀತಿಯ ಪುಸ್ತಕ, ಮಧ್ಯಾಹ್ನ ಒಂದು ರೀತಿಯ ಪುಸ್ತಕ, ಸಾಯಂಕಾಲ ಒಂದು ರೀತಿಯ ಪುಸ್ತಕ, ಆ್ಯಂಡ್ ಬೆಡ್ ಮೇಲೆ ಮಲಗುವಾಗ ಒಂದು ರೀತಿಯ ಪುಸ್ತಕ. ಹಿಂಗೆ 4 ಪುಸ್ತಕವನ್ನು ಓದುತ್ತೇನೆ. ಆಧ್ಯಾತ್ಮ ಪುಸ್ತಕಗಳಲ್ಲಿ ಹೋಲಿ ಕುರಾನ್ ಆಗಿರ್ಬೋದು, ಹೋಲಿ ಬೈಬಲ್ ಆಗಿರ್ಬೋದು, ನನ್ನ ಭಗವದ್ಗೀತೆ ಆಗಿರ್ಬೋದು, ಇವೆಲ್ಲ ನಾನು ಓದಿದ್ದೇನೆ ಆಲ್ರೆಡಿ. ಆ್ಯಂಡ್ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ, ಟು ರೀಡ್ ಅ ಫಿಸಿಕಲ್ ಬುಕ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್. ನಿಮ್ಮ ತಲೆಯಾಗಿ ಏನೋ ತಲೆ ಕೊಳತು ಹೋಗೈತೆ ನೋಡ್ರಿ. ಎಸ್, ತಲೆ ಕೊಳತು ಹೋಗಿರುವುದಕ್ಕೆ ಇಂಗ್ಲೀಷ್ನಲ್ಲಿ ಬ್ರೈನ್ ರಾಟ್ ಅಂತ ಹೇಳ್ತಾರೆ. ಅದಕ್ಕೆ ತಾನೇ ನಾನು ಹೇಳೋದು, ಉತ್ತಮ ಪುಸ್ತಕಗಳನ್ನು ಓದಿ ಓದಿ ಓದಿ, ಫಿಸಿಕಲ್ ಬುಕ್ಸ್ ಓದಲಿಕ್ಕೆ ಪ್ರಾರಂಭ ಮಾಡಿ ಆತ್ಮೀಯ ಸ್ನೇಹಿತರೆ. ತಾಳ್ಮೆಯಿಂದ 1 ಓದಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಅಕ್ಷತಾ ಅವರು ಉತ್ತಮವಾದ 2-3 ಪೇಜ್ ಓದಿದ್ದಾರೆ, ನಿಮಗೆ ಒಳ್ಳೆಯದಾಯ್ತಲ್ಲ. ಸ್ನೋ ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಹೆಣ್ಮಕ್ಕಳು ಅಂದರೆ ನಾನು ಪುರುಷನಾಗಿ, ಹೆಣ್ಮಕ್ಕಳ ಕಷ್ಟ, ನೋವು, ಸಮಸ್ಯೆ ಇದಕ್ಕೆ ನಾನು ಬರೀ ಮಾತನಾಡಬಹುದು. ಅನುಭವಿಸೋರು ಅವರೇ, ನನ್ನ ಮಾತಿನ ಮುಖಾಂತರ ಅವರಿಗೆ ಆದಷ್ಟು ತಯಾರಿಕೆ ಮಾಡಿಸುತ್ತೇನೆ. ಕೊನೆಯಲ್ಲಿ ಎದುರಿಸುವುದು ಅವರೇ. ತಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟ, ಎಷ್ಟೋ ಸಮಸ್ಯೆ, ಎಷ್ಟೋ ನೋವುಗಳನ್ನು ನುಂಗಿರ್ತಾರೆ ಹೆಣ್ಮಕ್ಳು. ಅಂಥ ಸಂದರ್ಭದಲ್ಲಿ ಅಕ್ಷತಾ ನೋಡಿ ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡಿದ್ದಾರೆ, ಮಂಜುನಾಥ್ ಸರ್ ನಿಜವಾಗ್ಲೂ ನಾನು ಬಹಳ ಥ್ಯಾಂಕ್ ಯು ಹೇಳಬೇಕು ನಿಮಗೆ ಅಂತ. ಸೊ ಏನು ಹೇಳು, ಥ್ಯಾಂಕ್ ಯು ಹೇಳಿನ ಉಪಯೋಗಿಲ್ಲ, ನೀವು ಪ್ರೀತಿಯಿಂದ ಕೇಳ್ತಿರಲ್ಲ ಅಕ್ಷತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಪೂಜಾ ಅವರು ಮೆಸೇಜನ್ನು ಮಾಡಿದ್ದಾರೆ, ಮಂಜುನಾಥ್ ಸರ್ ನಮ್ಮ ತಂದೆನೂ ನಿನ್ನೆ ಶಾಕ್ ಆದರೂ ನಾನು ಪುಸ್ತಕ ಓದುವಾಗ ನಾವು ಓದಿದ್ವಿ, ಒಳ್ಳೆಯದು ಒಳ್ಳೆಯದು ಒಳ್ಳೆಯದು, ನಿಮಗೆ ಒಳ್ಳೆಯದಾಗಲಿ ಅಮ್ಮ ಪೂಜಾ ಅವರೇ. ಸೊ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಪುರುಷರಿಗೂ ಅಷ್ಟೂ ಕೂಡ. ಏಕೆಂದರೆ ಎಲ್ಲರಿಗೂ ನಿಮ್ಮ ಒಳಗಿನ ತಲೆ ಕೊಳತು ಹೋಗೋ ಆಸೆ ಐತೇನ್ರಿ? ಇಲ್ಲಲ್ರಿ, ಬ್ರೈನ್ ರಾಟ್ ಈಸ್ ರಿಯಲ್. ಆತ್ಮೀಯ ಸ್ನೇಹಿತರೆ, ಈ ವರ್ಷದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ತಲೆ ಕೊಳತು ಹೋಗುತ್ತೆ, ಬ್ರೈನ್ ರಾಟ್ ಆಗುತ್ತೆ ಅಂತ. ನೀವೇ ನೋಡಿ ಆತ್ಮೀಯರೇ, ಒಂದು ವ್ಯಕ್ತಿ ಕಡೆ ನೀವು ವೈಯಕ್ತಿಕವಾಗಿ ಲಾಸ್ಟ್ ಯಾವಾಗ ಮಾತನಾಡಿದ್ದೀರಾ? ವೈಯಕ್ತಿಕವಾಗಿ ಭೇಟಿಯಾಗಿ ಮಾತನಾಡುವಾಗ ಬರೇ ಮಾತಿನಲ್ಲಿ ಗಮನ ಇರುವುದು ಬಿಟ್ಟು ನೀವು ಮೊಬೈಲನ್ನು ತಿಕ್ಕಾಡ್ಕೋತಾ ನೀ ಹೇಳ ಅಂತ ಸ್ಕ್ರೋಲ್ ಮಾಡ್ಕೋತಿದ್ದೀರಾ. ಗಮನ, ಅಟೆನ್ಷನ್ ಹ್ಯಾಸ್ ಬೀನ್ ಟೋಟಲಿ ಡಿಸ್ಟ್ರಾಯ್ಡ್. ತಮ್ಮ ಜೀವನದಲ್ಲಿ ಆತ್ಮೀಯ ಸ್ನೇಹಿತರೆ ಇರೋದು ಒಂದೇ ರೀಪ, ಗಮನ. ಆ ಗಮನ ಲಕ್ಷ ಕೊಟ್ಟು ಕೇಳು ಅಂತ ನಮ್ಮ ಗುರುಗಳು ಹೇಳ್ತಿದ್ರಲ್ಲಿ, ಟೀಚರ್ ನಮಗೆ ಬಾಲ್ಯದಲ್ಲಿ, ಮಂಜು ಹಿಂದಕ್ಕೊಂತ ಉಡಾಲ್ಪಣ ಮಾಡೋದು ಬಿಟ್ಟು ಲಕ್ಷ ಕೊಟ್ಟು ಕೇಳು, ಲಕ್ಷ ಕೊಟ್ಟು ಕೇಳು, ಲಕ್ಷ ಕೊಟ್ಟು ಕೇಳು. ಲಕ್ಷ ಕೊಡೋಕ್ಕಾಗವಲ್ರಿ ಆತ್ಮೀಯ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿಯೇ ನಾನು ನಿಮಗೆ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡುವೆ, ಹಳೆ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳಿ ಅಂತ ನಿನ್ನೆ ಹೇಳಿದೆ. ಸೊ ಅದಕ್ಕೆ ತಕ್ಕಂತೆ ಇವತ್ತು ಅಕ್ಷತಾ, ಪೂಜಾ ಇವರೆಲ್ಲರೂ ನನಗೆ ಹೇಳ್ತಾ ಇದ್ದಾರೆ, ಸರ್ ನಿನ್ನೆ ನಾವು ಮಾಡಿದ್ವಿ. ಕಿರಣ್ ಹಲಗಿ, ಆಕಾಶದೀಪವು, ಕಿರಣ್ ಅವರೇ ಆ್ಯಕ್ಚುಲಿ ಟೈಮ್ ಆಗಿದೆ, ಬಟ್ ಎಸ್ ನಿಮಗೆ ಆಕಾಶದೀಪವು ರೆಡಿ ಮಾಡ್ತೇನೆ, ಇನ್ನೊಂದು 2 ಹಾಡಾದ ಕೂಡಲೇ. ಆಲ್ ರೈಟ್, ಸೊ ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ ಆತ್ಮೀಯ ಸ್ನೇಹಿತರೆ. ನಿನ್ನ ರಾಜ ನಾನು ಬರ್ತಾ ಇದೆ ಈ ಗೀತೆ ಅಕ್ಷತಾ ಅವ್ರದ್ದು, ತದನಂತರ ಗೀತೆ ಕೊನೆದಾಗಿರುತ್ತೆ. ನೀ ನೀರಿಗೆ ಬಾರಿ ಚೆನ್ನಿ, ಆಕಾಶದೀಪವು, ಕಿರಣ್ ಅವರೇ ನೋಡೋಣ ಈಗ ಪ್ರಸಾರ ಆದರೆ ಆಗುತ್ತೆ. ಸೊ ಸ್ನೇಹಿತರೆ, ಉತ್ತಮ ಗೀತೆಗಳ ಲೈನಪ್ ಒಂದಿಗೆ ನಾನು ಮುಗಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ. ತಮ್ಮ ಬಹುಮೌಲ್ಯ ಸಮಯ ನೀವು ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜು ನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಲಬೋ ಲಬೋ ವಧೆ. ಪೈಲಾ ಏನಾರ ಅಹಿ ಬಾಬಾ ನಂದ್ರ ಕಾಯ್ ಪಾಯ್ ಜೆ ದಿನ ಕಿಗಾತರೆ ಬಾಬಾ, ಜೋ ಬಿ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು 4 ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನೆ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೆ ಇಷ್ಟರಿಪ್ಪ, ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡ್ತೀರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ, ಅರ್ಥ ಮಾಡ್ಕೊಳ್ಳೋ ಜನ.
ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ತಮ್ಮ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬಗೋಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಎಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತ ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ಕೋತ ಹೋಗಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಪ್ರತಿ ಪ್ರೀತಿಯಿಂದ ಮಾತಾಡವ. ಮನೆಗೆ ಒಂದು ಸ್ವಂತ ತಂದೆ ತಾಯಿ ಮೇಲೆ ಬುರ್ರ ಅಂತ ಹೋದ್ರೆ ಅಣ್ಣವ, ಛೈ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ನಿಮ್ಮ ಜೀವನ ಆಗಿರಲಿ ನನ್ನ ಜೀವನ ಆಗಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ. ನಮ್ಮ ಗ್ರಾಮೀಣರ ಜೀವಾಳ ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣು ಧ್ವನಿ

ಕಥೆಗಳ ಕಾರ್ಯಕ್ರಮವಿದು. ಜನಪದ ಸಿರಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಆಹಾ ಚಂದವಳ್ಳಿ ತೋಟದಲ್ಲಿ ಕಾಯಿ ಸೊಪ್ಪ ಕೊಯ್ಯೋಳ್ಯಾರೇ.

ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ ಗೀತೆ ಬೆಳ್ಳಾನೆ ಎರಡತ್ತು ಬೆಳ್ಳಿಯ ಬಾರಿಕೊಲು ಬಂಗಾರದ ಶೆಟ್ರು ಬಲಗೈಲಿ.

ಜನಪದ ಸಿರಿ ಜನಪದ ಗೀತೆಗಳ ಕಾರ್ಯಕ್ರಮವಿದು. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಇನ್ನೆಲ್ಲಿ ನೋಡಲಿಲ್ಲ ಇಂಥ ಬಳೆಯ ಬಳೆಗಾರ ಶೆಟ್ಟಿ, ಹೋಗಯ್ಯ ನನ್ನ.

0: ಇದಾಗಿತ್ತು ನಮ್ಮ ಇಂದಿನ ಜನಪದ ಸಿರಿ ಕಾರ್ಯಕ್ರಮ. ಮತ್ತಷ್ಟು ಗೀತೆಗಳೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೈಯಲ್ಲಿ ವೇಣು ಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಯ ಸ್ಥಳೀಯ ಪ್ರತಿಭೆಗಳಿಗೆ ಇರುವ ವೇದಿಕೆ ಇದು ಗೀತ ಸಂಗಮ. ಇಂದಿನ ಕಾರ್ಯಕ್ರಮದಲ್ಲಿ ಸಂಗೀತದ ರಸದೌತಣವನ್ನ ಉಣಬಡಿಸಲಿದ್ದಾರೆ ನಯನಗಿರಿಗೌಡರವರು.
1: ಮೊದಲೇದಾಗಿ ವಿಶ್ವಗುರು ಬಸವಣ್ಣನವರ ಒಂದು ವಚನದಿಂದ ಪ್ರಾರಂಭಿಸುತ್ತಿದ್ದೇನೆ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂಥ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM ವೇಣು.

ಈಗ ಸರ್ ಎಸ್ ಟಿ ಇನ್ಸಲವರು ಬರೆದಂಥ ಇಂಚರ ಸಮಗ್ರ ಕಾವ್ಯದಿಂದ ಆಯ್ದಂಥ ಶಿವಯೋಗಿಯ ಸಂಚಾರದ ಸಡಗರ ಈ ಒಂದು ಗರ್ತಿ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೀನಿ.

ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತು

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಾಂಚು ನಾಥ್ ಪೈ. ಕಾರ್ಯಕ್ರಮವಿದು KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಕಣ್ಣಾನೀರು, ಚಿತ್ರ ಚಾರ್ಮಿನಾರ್, ಗಾಯಕರು ಹರಿ ಹಾಗೂ ಶಿಲ್ಪ. ಹಾಡನ್ನ ಕೇಳಿ ಆನಂದಿಸಿ.

0: நிமிந்துகிறாரு மஞ்சுநாத் பை. இது உங்கள் காவியா மொட்ட முதல சமுதாய வானொலி கேந்திரா வேணுதனி 90.4 FM KLE கனசு. முந்தின கீதே ஓருதயா. ಚಿತ್ರ ಶಾಸ್ತ್ರಿ ಗಾಯಕರು ಹೇಮಂತ್ ಹಾಗೂ ನಂದಿತಾ. ಹಾಡನ್ನ ಕೇಳಿ ಆನಂದಿಸಿ.
1: ಅಪ್ಪಟ ಅಪ್ಪಟ ಬಂಗಾರದಲ್ಲಿ ಮಾಡಿಸ್ತೀನಿ ತಾಳಿನ. ಎಲ್ಲಿ ತಪ್ಪು ನಡೆಯುತ್ತೋ

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ದ ಮಾನ್ಸ್ಟರ್ ಸಾಂಗ್, ಚಿತ್ರ KGF ಚಾಪ್ಟರ್ 2, ಗಾಯಕರು ರವಿ ಬಸ್ರೂರ್ ಹಾಗೂ ಅದಿತಿ ಸಾಗರ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಯಾಮಿನಿ ಯಾಮಿನಿ. ಚಿತ್ರ ಕದಂಬ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ. ಹಾಡಿನ ಕೇಳಿ ಆನಂದಿಸಿ.

0: ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM, ಇದು KLE ಕನಸು. ನಮಸ್ಕಾರ.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ.

ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥವನು. ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಅಂದರೆ ಕನ್ನಡಿಗನು. ವೇಣುಧ್ವನಿ ಕೆ ಎಲ್ ಇಯವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ. ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ, ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮಾ. ಹಿರಿಯ ನಾಗರಿಕರ ಸಮಸ್ಯೆಗಳು, ಹಿರಿಯ ನಾಗರಿಕರಿಗೆ ಇರುವಂತಹ ಸರ್ಕಾರದ ಯೋಜನೆಗಳ ಬಗ್ಗೆ, ಒಟ್ಟಾರೆಯಾಗಿ ಹಿರಿಯ ನಾಗರಿಕರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬಾಳೆಗೋಡ ಶಂಕರ್ ದೊಡ್ಬಂಗಿಯವರು. ಇವರು ನಿವೃತ್ತ ಉಪನ್ಯಾಸಕರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಈಗ ನಮ್ಮ ವ್ಯಕ್ತಿತ್ವವನ್ನ ರೂಪಿಸಿ ನಾವು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ಮುಖ್ಯ ಪಾತ್ರ ವಹಿಸಿದವರು ಅಂದ್ರೆ ನಮ್ಮ ಹಿರಿಯರು. ಈ ಹಿರಿಯ ನಾಗರಿಕರ ಬಗ್ಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕಾರ್ಯಕ್ರಮದ ಮೊದಲಿಗೆ,
1: ಹಿರಿಯ ನಾಗರಿಕರು ಸಮಾಜದಲ್ಲಿ ಜನರ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಅತ್ಯಂತ ಮಹತ್ವವಾದಂಥ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಕಾರಣ, ಗುರು ಇಲ್ಲದ ಮಠವಿಲ್ಲ, ಹಿರಿಯನಿಲ್ಲದ ಕುಟುಂಬವಿಲ್ಲ. ಕಾರಣ, ಹಿರಿಯ ನಾಗರಿಕರಲ್ಲಿ ಇರ್ತಕ್ಕಂಥ ಒಂದು ಅನುಭವ ಮತ್ತು ಅನುಭವದಿಂದ ಅನುಭಾವ. ಇಲ್ಲಿ ಅನುಭವ ಅನುಭಾವ, ಅನುಭವ ಇದು ಸೈದ್ಧಾಂತಿಕ, ಅನುಭಾವ ಪ್ರಾಯೋಗಿಕ. ಈ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅನುಭವ ಮತ್ತು ಅನುಭಾವ ಪಡೆದುಕೊಂಡಂತಹ ಹಿರಿಯ ನಾಗರಿಕರು, ಅವರ ಒಂದು ಸಲಹೆ ಸೂಚನೆ, ಅವರ ಒಂದು ಸಮಾಜದ ಬಗ್ಗೆ ತಿಳುವಳಿಕೆ, ಸಮಾಜದಲ್ಲಿ ಹೇಗಿರಬೇಕು ಹೇಗಿರಬಾರದು, ಯಾವುದು ಸರಿ ಯಾವುದು ತಪ್ಪು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವುದು ರೀತಿ ಯಾವುದು ನೀತಿ ಯಾವುದು ಅನೀತಿ, ಯಾವುದು ಧರ್ಮ ಯಾವುದು ಅಧರ್ಮ, ಇವುಗಳ ಬಗ್ಗೆ ಕುಲಂಕುಷವಾಗಿ ಅವರು ಸಾಕಷ್ಟು ಅವರ ಬಗ್ಗೆ ಮಾಹಿತಿಯನ್ನ ಮತ್ತು ಅನುಭವದ ಮೂಲಕ ಅನುಭಾವಿಗಳಾಗಿರುತ್ತಾರೆ ಹೆಚ್ಚಾಗಿ. ಅದಕ್ಕೋಸ್ಕರ ಸಮಾಜದ ಒಂದು ಅಂಕುಡೊಂಕುಗಳನ್ನ ತಿದ್ದಲಿಕ್ಕೆ ಅಥವಾ ಆ ಸಮಾಜದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸಲಿಕ್ಕೆ ಹಿರಿಯರ ಸಲಹೆ ಮಾರ್ಗದರ್ಶನ ಅತ್ಯಂತ ಅಗತ್ಯ. ಅದಕ್ಕೋಸ್ಕರ ಹಿರಿಯರು ಇಡೀ ಒಂದು ಸಮಾಜದ ಒಬ್ಬ ಗಣ್ಯ ವ್ಯಕ್ತಿತ್ವವನ್ನು ಹೊಂದಿದ್ದು, ಆ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ, ಸಮಾಜದ ಎಲ್ಲ ಜನರು ತಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸಲಿಕ್ಕೆ ಈ ಹಿರಿಯರ ಮಾರ್ಗದರ್ಶನ ಪ್ರಾಮುಖ್ಯ. ಅದಕ್ಕೋಸ್ಕರ ಹಿರಿಯರಿಂದಲೇ ಮತ್ತು ಹಿರಿಯ ನಾಗರಿಕರಿಂದಲೇ ನಮ್ಮ ಒಂದು ಕೌಟುಂಬಿಕ ಜೀವನವಾಗಲಿ, ಸಾಮಾಜಿಕ ಜೀವನವಾಗಲಿ, ಆರ್ಥಿಕ ಜೀವನವಾಗಲಿ, ರಾಜಕೀಯ ಜೀವನವಾಗಲಿ, ಧಾರ್ಮಿಕ ಜೀವನವಾಗಲಿ, ಸಾಂಸ್ಕೃತಿಕ ಜೀವನವಾಗಲಿ, ಇಡೀ ಒಂದು ಎಲ್ಲ ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನ, ಅವರ ಒಂದು ಅನುಭವ ಬಹಳಷ್ಟು ಮುಖ್ಯವಾಗಿದೆ. ಅವುಗಳನ್ನು ಯಾರು ಪಾಲಿಸಿಕೊಂಡು ಹೋಗುತ್ತಾರೋ ಅವರ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ. ತಮ್ಮ ಒಂದು ಪ್ರತಿಯೊಂದು ಶಾರೀರಿಕ ಮತ್ತು ಮಾನಸಿಕ ಮಟ್ಟವನ್ನು ವಿಕಸಿಕೊಂಡು ಆರೋಗ್ಯವಂತರಾಗಿರಲಿಕ್ಕೆ ಹಣ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತದೆ. ಅದಕ್ಕೋಸ್ಕರ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಉಳಿತಾಯವನ್ನು ಮಾಡಿಕೊಂಡು ತಮ್ಮ ಒಂದು ಜೀವನವನ್ನು ಸ್ವಾರ್ಥಗೊಳಿಸಬೇಕಾದರೆ ಅವರು ಉಳಿತಾಯ ಮಾಡಲೇಬೇಕು. ಇನ್ನು ಕೆಲವು ನಾವು ಗ್ರಾಮೀಣ ಮಟ್ಟದಲ್ಲಿ ಹಿರಿಯರ ಬಗ್ಗೆ ಅರಿತುಕೊಳ್ಳಬೇಕಾದರೆ ಅವರು ಪಾಪ ಕಷ್ಟಜೀವಿಗಳು, ಕಷ್ಟ ಸಹಿಷ್ಣುಗಳು, ಅವರಿಗೆ ಉಳಿತಾಯದ ಬಗ್ಗೆ ಅಷ್ಟೊಂದು ಮಾರ್ಗದರ್ಶನದಲ್ಲಿ ಮಾಹಿತಿ ಇರುವುದಿಲ್ಲ. ಹೀಗಾಗಿ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಹಿರಿಯ ನಾಗರಿಕರು ಅವರು ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರವು ಕೂಡ ಸಾಕಷ್ಟು ಸೌಲಭ್ಯಗಳನ್ನು ನೀಡ್ತಾ ಇದೆ, ಇನ್ನೂ ಕೆಲವರಿಗೆ ಆ ಸರ್ಕಾರದ ಸೌಲಭ್ಯಗಳು ತಲುಪ್ತಾ ಇಲ್ಲ. ಎಷ್ಟೋ ಹಿರಿಯ ನಾಗರಿಕರಿಗೆ ಸರ್ಕಾರಿ ಸೌಲಭ್ಯಗಳು ತಲುಪ್ತಾ ಇಲ್ಲ. ಕಾರಣ ಇಷ್ಟೇ, ಅವರು ಕಷ್ಟಜೀವಿಗಳು, ಸತತವಾಗಿ ಭೂಮಿಯಲ್ಲಿ ದುಡಿಯೋದ್ರಿಂದ ಇಂಥ ಒಂದು ಸೌಲಭ್ಯ ಪಡೆದು ಅಸಾಧ್ಯವಾಗಿದೆ ಅಂತ ಅನಿಸುತ್ತೆ. ಇದಕ್ಕೆ ನನಗೆ ಅನಿಸಿದ ಪ್ರಕಾರ ನಮ್ಮ ಒಂದು ಸಂಬಂಧಿಕರಲ್ಲಿಯೇ 72-74 ವಯಸ್ಸಿನಂಥ ಇನ್ನೂ ಹಿರಿಯ ನಾಗರಿಕರು ಸರ್ಕಾರದ ಒಂದು ಹಣಕಾಸಿನ ಸೌಲಭ್ಯ ತೆಗೆದುಕೊಂಡಿಲ್ಲ. ಬಹಳ ವಿಷಾದ ಅನಿಸುತ್ತದೆ.
0: ಸರ್, ತಾವೀಗ ಮಾತಾಡ್ತಾ ಹೇಳಿದ್ರಿ ಸರ್ಕಾರಿ ಸೌಲಭ್ಯಗಳು ಅಂತ. ಹಿರಿಯ ನಾಗರಿಕರಿಗಾಗಿಯೇ ಕೆಲವೊಂದು ಸರ್ಕಾರಿ ಯೋಜನೆಗಳು ಏನಾದರೂ ಇದೆಯಾ ಸರ್?
1: ಸರ್ಕಾರಿ ಯೋಜನೆಗಳು ಇವೆ. ಅವು ಆ ಯೋಜನೆಗಳನ್ನು ಬಳಸಬೇಕಾದ್ರೆ ಅದರ ಒಂದು ಮಾಹಿತಿ ಮಾರ್ಗದರ್ಶನ ಬಹಳ ಮುಖ್ಯ. ಅದಕ್ಕೋಸ್ಕರ ಅವರು ಹಿರಿಯ ನಾಗರಿಕರ ಸಂಘದ ಸದಸ್ಯರಾಗಬೇಕು. ಆ ಹಿರಿಯ ನಾಗರಿಕ ಸಂಘದ ಸದಸ್ಯರಾದಾಗ ಆ ಸಂಘದ ವತಿಯಿಂದ ಅವರಿಗೆ ಎಲ್ಲ ಯೋಜನೆಗಳ ಬಗ್ಗೆ, ಸರ್ಕಾರ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ದೊರಕಿದಾಗ ಅವ್ರಿಗೆ ಏನಾದರೂ ತೊಂದರೆ ಇದ್ರೆ, ಯಾವುದೇ ತೊಂದರೆ ಇಲ್ಲಿ ಹಿರಿಯ ನಾಗರಿಕರಿಗೆ, ಅಂತಹ ತೊಂದರೆಗಳನ್ನ ಬಗೆಹರಿಸಲಿಕ್ಕೆ ಹಿರಿಯ ನಾಗರಿಕ ಸಂಘಗಳಿವೆ. ಈಗ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಈ ರೀತಿಯಾಗಿ ನಮ್ಮ ಒಂದು ಹಿರಿಯ ನಾಗರಿಕ ಸಂಘಗಳಿವೆ. ಆ ಹಿರಿಯ ನಾಗರಿಕ ಸಂಘಕ್ಕೆ ಕೇವಲ ಸದಸ್ಯನಾಗಲಿ 250 ರೂಪಾಯಿ ಮಾತ್ರ ಸಾಮಾನ್ಯವಾಗಿ. ಈ ರೀತಿಯಾಗಿ ಒಂದು ಸದಸ್ಯತ್ವವನ್ನು ಪಡೆದುಕೊಂಡ್ರೆ ಅವರಿಗೆ ಆ ಒಂದು ಈಗಿನ ಒಂದು ಬದಲಾವಣೆ ತಕ್ಕಂತೆ ಈಗೇನು ಮೊಬೈಲ್ ಇದೆಯಲ್ಲ, ವಾಟ್ಸಪ್ ಇದೆಯಲ್ಲ, ಅದರ ಮೂಲಕ ಸಹಿತ ನಾವು ಮಾಹಿತಿ ಕೊಡ್ಬೋದು ಹಿರಿಯ ನಾಗರಿಕ ಸಂಘದಿಂದ. ಹೀಗೆ ಅದು ಈಗಾಗಲೇ ನಾವು ಆ ಜಿಲ್ಲಾ ಮಟ್ಟದ ಒಂದು ಸಂಘದಿಂದ, ರಾಜ್ಯ ಮಟ್ಟದ ಸಂಘದಿಂದ ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ತಾಲೂಕಿನಿಂದ ಗ್ರಾಮಗಳಿಗೆ ಹೋಗಿ ಆ ಹಿರಿಯ ನಾಗರಿಕರಿಗೆ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ಅವರನ್ನ ಒಂದು ಸದಸ್ಯನಾಗಿ ಮಾಡಿಕೊಂಡು ಅವರಿಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನ ನೀಡಿ ಅವರ ಒಂದು ಹಿರಿಯ ನಾಗರಿಕರ ಜೀವನವನ್ನ ಒಂದು ಅತ್ಯಂತ ಉತ್ತಮವಾದಂತಹ ಜೀವನ ಸಾಗಿಸಲಿಕ್ಕೆ ನಾವು ಈಗ ಎಲ್ಲ ಸದಸ್ಯರು ಪ್ರಯತ್ನ ಮಾಡ್ತಾ ಇದ್ದೇವೆ.
0: ಸರ್, ಈಗ ಸೌಲಭ್ಯಗಳು ಅಂತ ಹೇಳಿದ್ರಿ, ಸರ್ಕಾರಿ ಸೌಲಭ್ಯಗಳು ಯಾವ್ಯಾವ್ದಿದೆ ಸರ್? ಸರ್ಕಾರಿ ಸೌಲಭ್ಯಗಳು ಹಿರಿಯ ನಾಗರಿಕರಿಗಾಗಿ
1: ಅದು ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳ ಮಾಸಾಸನ ಅಂತ ಸರ್ಕಾರ ನೀಡ್ತಾ ಇದೆ. ಅದು 60 ವರ್ಷ ಮೇಲ್ಪಟ್ಟವರಿಗೆ, ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಹಿರಿಯರಲ್ಲಿ ಅಥವಾ ನಗರ ವಲಯದಲ್ಲಿ ಇರಲಿ, ಅಂದರೆ ಅತಿ ಬಡವರು ಇರ್ಬೋದು, ಬಿ ಪಿ ಎಲ್ ಕಾರ್ಡ್ ಹೊಂದಿರ್ಬೋದು, ಅಂಥವರಿಗೆ ಪ್ರತಿ ತಿಂಗಳ ಮಾಸಾಸನ ಸರ್ಕಾರದಿಂದ ಬರ್ತಿದೆ. ಕೆಲವರು ಅದನ್ನ ಸದುಪಯೋಗ ಪಡ್ಕೊಂಡವರು ಇದ್ದಾರೆ, ಇನ್ನು ಕೆಲವರು ಅದರ ಸದುಪಯೋಗ ಪಡ್ಕೊಳ್ಳಾರದೆ ಇದ್ದಾರೆ. ಈಗಾಗಲೇ ಹೇಳಿದಂತೆ ಸಾಕಷ್ಟು 70ಕ್ಕಿಂತ ಹೆಚ್ಚಿನ ವಯಸ್ಸನ್ನು ಸಹಿತ ಇನ್ನೂವರೆಗೆ 10-12 ವರ್ಷ ಆದರೂ ಸಹಿತ ಅಂತ ಒಂದು ಪಿಂಚಣಿ ಅಥವಾ ಮಾಸಾಸನ ಅಥವಾ ಏನು ಪಡಿತಾ ಇಲ್ಲ. ಯೋಜನೆಗಳು ಇವೆ. ಯೋಜನೆಗಳಂದ್ರೆ ಈಗ ಹಿರಿಯ ನಾಗರಿಕ ತಮ್ಮ ಒಂದು ಸ್ವಂತ ಕಾಲ ಮೇಲೆ ನಿಲ್ಲಲಿಕ್ಕೆ, ತಮ್ಮದೇ ಆದಂತ ಒಂದು ಸ್ವ ಉದ್ಯೋಗ ಮಾಡಲಿಕ್ಕೆ, ಅವರು ಸರ್ಕಾರದವರು ಸಬ್ಸಿಡಿ ಮೂಲಕ ಮನೆಯಲ್ಲಿ ಕೂತ್ಕೊಂಡು ಯಾವುದಾದ್ರೂ ಒಂದು ಉದ್ಯೋಗ ಮಾಡ್ಬೋದು. ಯಾವುದೇ ಒಂದು ವಸ್ತುಗಳನ್ನ ಪ್ರೊಡಕ್ಟ್ ಮಾಡಿ ತಮ್ಮ ಮನೆಯಲ್ಲಿ ಅಥವಾ ಇನ್ಯಾವುದೇ ಸ್ಥಳದಲ್ಲಿ ಕೂತ್ಕೊಂಡು ಮಾಡ್ಬೋದು. ಅಂತ ಯೋಜನೆಗಳು ಸಾಕಷ್ಟಿವೆ. ಅದರಿಂದ ಅವರು ತಮ್ಮ ಒಂದು ಹಣಕಾಸಿನ ಒಂದು ಸದುಪಯೋಗ ಪಡೆದುಕೊಳ್ಬಹುದು.
0: ಸರ್, ಈಗ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಇರುವಂತಹ ಸೌಲಭ್ಯಗಳ ಬಗ್ಗೆ ಮಾತಾಡಿದ್ರಿ. ಈಗ ಹಿರಿಯ ನಾಗರಿಕರು ಅಂದ ತಕ್ಷಣ ವಯಸ್ಸಾಗಿರುತ್ತೆ, ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಹಿರಿಯ ನಾಗರಿಕರು ಮತ್ತು ಆರೋಗ್ಯ, ಅದರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
1: ಈಗ ಒಂದು ಇಂಗ್ಲಿಷ್ ನಲ್ಲಿ ಕೊಟೇಶನ್ ಇದೆ, ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್. ಒಂದು ವೇಳೆ ನಾವು ಸಂಪತ್ತನ್ನು ಕಳೆದುಕೊಂಡ್ರೆ ಏನು ಕಳೆದುಕೊಂಡಂಗೆ ಅಲ್ಲ, ಆರೋಗ್ಯಕೊಂಡ್ರೆ ಏನೋ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡ ಹಾಗೆ, ಗುಣವನ್ನ ಸ್ವಭಾವವನ್ನು ಕಳೆದುಕೊಂಡ್ರೆ ಎಲ್ಲ ಕಳೆದುಕೊಂಡಂತೆ. ಅದಕ್ಕೋಸ್ಕರ ಆರೋಗ್ಯವೇ ಸಂಪತ್ತು, ಹೆಲ್ತ್ ಇಸ್ ವೆಲ್ತ್. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ನಾವು ಹೇಗೆ ಬೇಕಾದರೂ ಜೀವನ ಸಾಗಿಸಬಹುದು. ಆರೋಗ್ಯವೇ ಕೈ ಕೊಟ್ಟಾಗ, ಅನಾರೋಗ್ಯದಿಂದ ಬಳಲಿದಾಗ, ನಿರುತ್ಸಾಹ, ಜಿಗುಪ್ಸೆ, ಇಂಥ ಒಂದು ಮಾನಸಿಕ ವೇದನೆಯಿಂದ ಸಹಿತ ಬಳಲಬಹುದು. ಅದಕ್ಕೋಸ್ಕರ ಆರೋಗ್ಯವೇ ಪ್ರಾಮುಖ್ಯ. ಆ ಆರೋಗ್ಯ ಸಲುವಾಗಿ ಪ್ರತಿನಿತ್ಯ ಬೆಳಗ್ಗೆ ತಮ್ಮ ಒಂದು ವ್ಯಾಯಾಮ, ತಮ್ಮ ಶಕ್ತಿ ಸಾಮರ್ಥ್ಯವನ್ನು ವ್ಯಾಯಾಮ, ಯೋಗ, ಒಂದು ಮೆಡಿಟೇಷನ್, ಧ್ಯಾನ, ಇವುಗಳ ಮೂಲಕ ತಮ್ಮ ಒಂದು ಮಾನಸಿಕ ವಿಕಸನೆ ಮಾಡಿಕೊಳ್ಳಬಹುದು. ಶಾರೀರಿಕವಾಗಿಯೂ ಸಹಿತ ತಮ್ಮ ಒಂದು ಗಟ್ಟಿಯಾದಂಥ ದೇಹವನ್ನ ಬೆಳೆಸಿಕೊಳ್ಳಬಹುದು. ಈ ರೀತಿಯಾದಂಥ ದಿನನಿತ್ಯ ಚಟುವಟಿಕೆಗಳಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದೇ ಆದರೆ ಅವರು ಸಾಮಾನ್ಯವಾಗಿ ಯಾವುದೇ ರೋಗ ರುಜಿನ ಬಳಲುವುದು ಕಡಿಮೆ ಆಗ್ತಾ ಇದೆ ಅಂತ ನಮ್ಮ ಒಂದು ಪ್ರಾಕ್ಟಿಕಲ್ ಆಗಿ ಅನುಭವ ಪಡೆದುಕೊಂಡಿರ್ತಕ್ಕಂಥದ್ದು ನನ್ನದು. ಅದೇ ರೀತಿಯಾಗಿ ಉಳಿದ ಎಲ್ಲ ಹಿರಿಯ ಜೀವಿಗಳು ಸಹಿತ ಆ ರೀತಿ ಮಾಡಿದರೆ ಒಳ್ಳೆಯದಾಗುತ್ತೆ. ಮತ್ತು ವೈದ್ಯರ ಸಲಹೆ ಪ್ರಕಾರ ಕೆಲವು ಹಿರಿಯ ನಾಗರಿಕರು ಶಾರೀರಿಕವಾಗಿ ಅವರು ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ, ಆ ತೊಂದರೆ ನಿವಾರಣೆಗೆ ವೈದ್ಯರ ಸಲಹೆ ಪ್ರಕಾರ ಯೋಗ ವ್ಯಾಯಾಮ ಮಾಡುವುದು ಒಳ್ಳೆಯದು.
0: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಉಪನ್ಯಾಸಕರಾದಂತಹ ಬಾಳೆಗೌಡ ಶಂಕರ್ ದೊಡ್ಬಂಗಿ ಅವರು. ಇವರು ಹಿರಿಯ ನಾಗರಿಕರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸರ್, ಈಗ ಹಿರಿಯ ನಾಗರಿಕರು ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿದ್ರಿ. ಈಗ ಹಿರಿಯ ನಾಗರಿಕರ ಜೀವನದಲ್ಲಿ ಹವ್ಯಾಸಗಳು ಹಾಗೇನೆ ಸಾಮಾಜಿಕ ಸಹಭಾಗಿತ್ವ ಎಷ್ಟರ ಮಟ್ಟಿಗೆ ಅವರಿಗೆ ಸಹಕಾರಿಯಾಗುತ್ತೆ ಅಂತ?
1: ಇದು ಬಹಳ ಮಹತ್ವದ್ದು. ಕಾರಣ, ಮನುಷ್ಯನಿಗೆ ಮನೋರಂಜನೆ ಅದು ಎಲ್ಲ ಒಂದು ಏನು ಟೆನ್ಷನ್ ಬಗೆಹರಿಸುತ್ತೆ. ಅದಕ್ಕೆ ಮನೋರಂಜನೆಯಲ್ಲಿ ಸಂಗೀತ ಅಂದರೆ ಹಾಡು, ನೃತ್ಯ, ಜಾನಪದ ಗೀತೆ, ಹೀಗೆ ಹತ್ತು ಹಲವಾರು ಮನೋರಂಜನಾ ಹವ್ಯಾಸಗಳಿರ್ತವೆ. ಅವುಗಳನ್ನು ಅಳವಡಿಸಿಕೊಳ್ಳೋದು ಮುಖ್ಯ. ಅಂದರೆ ಪ್ರತಿನಿತ್ಯ ನಾವು ನಮ್ಮ ಒಂದು ಸಂಗೀತದ ಮೂಲಕ, ಹಾಡಿನ ಮೂಲಕ ಮತ್ತು ನಮ್ಮ ಒಂದು ನೃತ್ಯದ ಮೂಲಕ ನಮ್ಮ ಅವಯವಗಳು, ಅಂಗಾಂಗಗಳು ಅವು ಕ್ರಿಯಾಶೀಲ ಆಗುತ್ತವೆ. ಅಂದರೆ ನಮ್ಮ ಮುಖ ಆಗಲಿ ಅಥವಾ ನಮ್ಮ ಶರೀರ ಆಗಲಿ, ಅವುಗಳಿಂದ ಒಂದು ಕ್ರಿಯಾ ಚಟುವಟಿಕೆ ನಡೆಯುತ್ತದೆ. ಹೀಗಾಗಿ ನಾವು ಯಾವುದೇ ಒಂದು ಹಾಡಾಗಲಿ ಅಥವಾ ಇನ್ಯಾವುದೇ ನೃತ್ಯ ಆಗಲಿ ಇವುಗಳನ್ನು ಮಾಡೋದು ಒಳ್ಳೆಯದು.
0: ಎಷ್ಟೋ ಹಿರಿಯರು ಏನಾಗುತ್ತೆ ಅಂದ್ರೆ ಸರ್, ಸಾಮಾಜಿಕವಾಗಿ ಬೆರೆಯೋದೇ ಇಲ್ಲ. ಒಂದು ವಯಸ್ಸಾದ್ಮೇಲೆ, ರಿಟೈರ್ಮೆಂಟ್ ಆದ್ಮೇಲೆ ಮನೆಯಲ್ಲೇ ಕೂತಿರ್ತಾರೆ, ಹೊರಗಡೆ ಎಲ್ಲೂ ಬೆರೆಯೋದಿಲ್ಲ. ಇದಕ್ಕೆ ಏನ್ ಕಾರಣ ಇರ್ಬೋದು? ಅವ್ರು ಬೆರೆಯೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ?
1: ಇದು ಒಂದು ಒಳ್ಳೆ ಪ್ರಶ್ನೆ. ಅವರು ಹಿರಿಯ ನಾಗರಿಕರು ಇವಾಗ ಅವರು ಸೋತಿರುತ್ತಾರೆ ಶಾರೀರಿಕವಾಗಿ ಮಾನಸಿಕವಾಗಿ. ಹೀಗಾಗಿ ಅವರಲ್ಲಿ ಒಂದು ತರ ನಿರಾಶೆ ಭಾವನೆ, ನಿರುತ್ಸಾಹ, ಜಿಗುಪ್ಸೆ, ಕೌಟುಂಬಿಕ ಸಮಸ್ಯೆ, ಮಕ್ಕಳ ಸಮಸ್ಯೆ, ಸೊಸೇಂದ್ರ ಸಮಸ್ಯೆ, ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಹೊತ್ತುಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ಮಾನಸಿಕ ಗಟ್ಟಿತನ ಅವರಲ್ಲಿ ಕಳೆದುಕೊಳ್ಳುವ ಸಂಭವ ಇರುತ್ತದೆ. ಹೀಗಾಗಿ ಅವರು ಯಾವಾಗಲೂ ಮನುಷ್ಯ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಾಗ ಮಾತ್ರ ತಾನು ತನ್ನ ಒಂದು ಶಾರೀರಿಕ ಮಟ್ಟವನ್ನು ಗಳಿಸಬಹುದು. ಹೀಗಾಗಿ ಅವರು ಈ ಒಂದು ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವುದರಿಂದ ಅವರಲ್ಲಿ ಒಂದು ತರ ನಿರಾಶೆ ಭಾವನೆ, ನಿರುತ್ಸಾಹ, ಜಿಗುಪ್ಸೆಯಂಥ ಭಾವನೆಯಿಂದ ಅವರು ತೊಳ್ಳಾಡ್ತಿರ್ತಾರೆ. ಹೀಗಾಗಿ ಅಂಥವರು ಈಗಾದರೂ ಸಹಿತ ತಮ್ಮ ಒಂದು ಅಂಥ ಒಂದು ತೊಳ್ಳಾಡಿಕೆಯಿಂದ ಹೊರಬರಬೇಕಾದ್ರೆ ಅವರು ಕ್ರಮೇಣವಾಗಿ ನಿಧಾನವಾಗಿ ಮನೆ ಬಿಟ್ಟು ಹೊರಗೆ ಬರಬೇಕು. ಹೊರಗೆ ಬಂದಾಗ ಅಲ್ಲಿ ಒಂದು ಬೆಳಿಗ್ಗೆ ಎದ್ದು ಕೂಡಲೇ ಸಾಕಷ್ಟು ಗಾರ್ಡನ್ಗಿರ್ತೇವೆ, ವಾಕಿಂಗ್ ಮಾಡ್ಬೋದು ನಿಧಾನವಾಗಿ ತಮ್ಮ ಶಕ್ತಿ ಸಾಮರ್ಥ್ಯ. ವಾಕಿಂಗ್ ಮಾಡೋದ್ರ ಮೂಲಕ ವ್ಯಾಯಾಮ, ಯೋಗ, ಈ ರೀತಿಯಾಗಿ ಒಂದು ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಅವರು ತಮ್ಮ ಒಂದು ಹ್ಯಾಬಿಟ್ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಅದು ತಮ್ಮ ಒಂದು ಜೀವನದಲ್ಲಿ ತಮ್ಮ ಒಂದು ನಿರಾಶೆ ನಿರುತ್ಸಾಹ ಹೋಗಲಿಕ್ಕೆ ಸಾಧ್ಯವಿದೆ ಅಂತ ನನ್ನ ಅನಿಸಿಕೆ.
0: ಸರಿ, ಈಗ ತಾವು ಹೇಳಿದ್ರಿ ಹಿರಿಯ ನಾಗರಿಕರು ವಯಸ್ಸಾಗ್ತಾ ಇದ್ದಂತೆ ಅವರು ಮಾನಸಿಕ ಗಟ್ಟಿತನವನ್ನ ಕಳೆದುಕೊಳ್ತಾರೆ ಅಂತ ಹೇಳಿದ್ರಿ. ಹೌದು, ಎಷ್ಟೋ ಜನ ಹಿರಿಯರು ರಿಟೈರ್ಮೆಂಟ್ ಆದ್ಮೇಲೆ ವಯಸ್ಸಾಗ್ತಾ ಇದ್ದಂತೆ ಎಲ್ಲೋ ಒಂದ್ ಕಡೆ ಕಂಗೆಟ್ ಬಿಡ್ತಾರೆ, ಆತಂಕಕ್ಕೆ ಒಳಗಾಗ್ತಾರೆ. ಈ ಒಂದು ಬದಲಾದ ಪರಿಸ್ಥಿತಿಗೆ ಇರಬಹುದು ಅಥವಾ ಅವರ ಆರೋಗ್ಯ ಪರಿಸ್ಥಿತಿಗೂ ಇರಬಹುದು. ಇಂತಹ ಸಂದರ್ಭದಲ್ಲಿ ಅವರ ಮಾನಸಿಕ ಸ್ಥಿತಿ ಏನಾದ್ರೂ ಹದಗೆಟ್ಟಾಗ ಅಥವಾ ಮಾನಸಿಕ ಸ್ಥಿತಿಯನ್ನು ಅವರು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ತಾವ್ ಹೇಳ್ತೀರಾ?
1: ಮೊಟ್ಟ ಮೊದಲನೇದಾಗಿ ಅವರು ತಮ್ಮ ಒಂದು ಮಾನಸಿಕ ಮಟ್ಟ ಕುಸಿದಾಗ ನೇರವಾಗಿ ಅವರು ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಬೇಕು. ಆ ವೈದ್ಯರ ಸಲಹೆ ಪ್ರಕಾರ ಅವರ ಒಂದು ಔಷಧೋಪಚಾರದಿಂದ ಅವರ ಮಾನಸಿಕ ಮಟ್ಟ ಪ್ರಥಮ ಹಂತದಲ್ಲಿ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಸಾಧ್ಯವಿದೆ. ನಂತರ ನಿಧಾನವಾಗಿ ವೈದ್ಯರ ಸಲಹೆ ಪ್ರಕಾರ ವ್ಯಾಯಾಮ, ಯೋಗ ಮತ್ತು ನಡಿಗೆ ಇವುಗಳನ್ನ ಮತ್ತು ಧ್ಯಾನ ಇವುಗಳನ್ನ ಮಾಡ್ತಾ ಇರಬೇಕು. ಅಂದಾಗ ಅದು ಆಟೋಮೆಟಿಕ್ ಆಗಿ ಅವರು ಒಂದು ಮಾನಸಿಕ ಒಂದು ತೊಂದರೆಯಿಂದ ಹೊರಗೆ ಬರಬಹುದು. ಅಂದರೆ ತಮ್ಮ ಒಂದು ಮಾನಸಿಕ ಪ್ರಬುದ್ಧತೆಯನ್ನ, ಮಾನಸಿಕ ವಿಕಸನೆಯನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ.
0: ಸರಿ, ಇವಾಗ ಏನು ಅಂದ್ರೆ ಗಂಡ್ ಮಕ್ಳಿಗಾದ್ರೆ ಕೆಲಸ ಇರುತ್ತೆ, ರಿಟೈರ್ಮೆಂಟ್ ಆಗುತ್ತೆ, ಮನೆಯಲ್ಲಿ ಆರಾಮಾಗಿರ್ತಾರೆ. ಇನ್ನು ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದ್ರೆ ಅವ್ರಿಗೆ ರಿಟೈರ್ಮೆಂಟ್ ಅನ್ನೋದೇ ಇರೋದಿಲ್ಲ. ಹೆಣ್ಣು ಮಕ್ಕಳ ಬಗ್ಗೆ, ವಯಸ್ಸಾದಂತಹ ಹಿರಿಯ ನಾಗರಿಕರು, ಹೆಣ್ಣು ಹಿರಿಯ ನಾಗರಿಕರ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರ ಸಮಯವನ್ನು ಅವರು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಥವಾ ಯಾವ ರೀತಿ ಕಳಿಬೇಕು ಅಂತ ತಾವು ಹೇಳ್ತೀರಾ?
1: ಇಂದಿನ ಒಂದು ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಪ್ರಶ್ನೆಯನ್ನು ಕೇಳುವುದು ಬಹಳ ಉತ್ತಮ. ಭೂಮಿ ತಾಯಿ ತಾಯಿ, ನಮ್ಮನ್ನ ಹುಟ್ಟಿಸಿದಂತ ತಾಯಿ ತಾಯಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಜನನಿ. ಹೀಗೆ ಹೆಣ್ಣು ಮಕ್ಕಳು ಅವರು ಇಂದಿನ ಹಿರಿಯ ನಾಗರಿಕರಲ್ಲಿ ಅವರು ಸಾಕಷ್ಟು ಅಡಿಗೆ ಮಾಡುವುದರ ಮೂಲಕ, ಸಾಮಾನ್ಯವಾಗಿ ಅಡಿಗೆ ಮಾಡುವುದರ ಮೂಲಕ ಅವರ ಒಂದು ಭೌತಿಕ ಶ್ರಮ, ದೈಹಿಕ ಶ್ರಮ, ಅದರಲ್ಲಿ ಪೌಷ್ಟಿಕ ಆಹಾರ ತೆಗೆದುಕೊಳ್ಳದೆ ಸಾಕಷ್ಟು ದೈಹಿಕ ಶ್ರಮವನ್ನು ಮಾಡ್ತಾರೆ. ಹೀಗೆ ಪೌಷ್ಟಿಕ ಆಹಾರವಿಲ್ಲದೆ ದೈಹಿಕ ಶ್ರಮ ಮಾಡೋದ್ರಿಂದ ಅವರು ದೈಹಿಕವಾಗಿ ಕ್ಷೀಣಿಸುತ್ತಾರೆ. ಮತ್ತು ಅವರು ಹೆಚ್ಚಿನ ಒಂದು ಕಾಳಜಿ ಮಕ್ಕಳ ಸಲುವಾಗಿ, ತಮ್ಮ ಪತಿಯ ಸಲುವಾಗಿ ಇಡೀ ಒಂದು ಜೀವನವನ್ನ ಸವಿಸಿರುತ್ತಾರೆ. ಹೀಗಾಗಿ ಅವರದೇ ಆದಂತಹ ಒಂದು ಶಾರೀರಿಕವನ್ನ, ಅವರದೇ ಆದಂತಹ ಒಂದು ಮಾನಸಿಕ ಮಟ್ಟವನ್ನು ವಿಕಸನಗೊಳಿಸಲಿಕ್ಕೆ ಅವರಿಗೆ ಆ ಮನೆ ಕುಟುಂಬದಲ್ಲಿರ್ತಕ್ಕಂಥ ಪತಿಯಾಗಲಿ ಮಕ್ಕಳಾಗಲಿ ಹೆಚ್ಚಿನ ಕಾಳಜಿ ತೋರಿಸಬೇಕಾಗುತ್ತೆ. ಯಾಕಂದ್ರೆ ಅವರು ಸತತವಾಗಿ ದುಡಿಯುವುದರಿಂದ ಅವರ ಒಂದು ಶಾರೀರಿಕ ಮಟ್ಟ, ಮಾನಸಿಕ ಮಟ್ಟ ಕ್ಷೀಣಿಸುವುದು ಸಹಜ. ಹೀಗಾಗಿ ಅವರಿಗೆ ಅಲ್ಲಿಯ ಕುಟುಂಬ ಇತರ ಎಲ್ಲ ಸದಸ್ಯರು ಅವರಿಗೆ ಪೌಷ್ಟಿಕ ಆಹಾರವನ್ನು ನೀಡುವುದಾಗಲಿ, ವಿಶ್ರಾಂತಿ ತೆಗೆದುಕೊಳ್ಳುವುದಾಗಲಿ, ಅವರ ಜೊತೆಗೆ ಒಂದು ಸೇವೆ ಮಾಡೋದಾಗಲಿ, ಸಹಾಯ ಮಾಡೋದಾಗಲಿ, ಈ ರೀತಿಯಾದಂಥ ಒಂದು ಸದ್ಭಾವನೆ ಮತ್ತು ಕೈ ಜೋಡಿಸುವುದರಿಂದ ಆ ಕೌಟುಂಬಿಕ ಜೀವನದಲ್ಲಿ ಇವತ್ತಿನ ಹಿರಿಯ ನಾಗರಿಕರಾದಂಥ ಮಹಿಳೆಯರಿಗೆ ಅದು ಬಹಳ ಸಹಾಯ ಆಗುತ್ತದೆ. ಮತ್ತು ಆ ಒಂದು ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋದರಿಂದ ಇಡೀ ಜೀವನವನ್ನು ಅವರು ತಮ್ಮ ಅಲ್ಲಿಯೇ ಕಳೆಯುವುದರಿಂದ ಅವರ ಒಂದು ಉತ್ಪಾದನೆ ತಕ್ಕಂತೆ ಹಣ ಸಿಗಲ್ಲ. ಪುಕ್ಕಟ್ಟೆಯಾಗಿ ಕೆಲಸ ಮಾಡೋದು, ಅದಕ್ಕೆ ಬೆಲೆನೇ ಇಲ್ಲ. ಹೀಗೆ ಅವಳು ಎಷ್ಟೊಂದು ಶ್ರಮಪಟ್ಟು ತನ್ನ ಕಾಯಿಗಳು ತೊಡಗಿರ್ತಾಳೆ, ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಏನು, ಕೌಟುಂಬಿಕ ಜೀವನವನ್ನು ಉದ್ಧಾರಗೊಳಿಸುವುದು, ಇದೇ ಒಂದು ಉದ್ದೇಶ. ಎಷ್ಟೋ ಜನರು ಹೌಸ್ ವೈಫ್ ಅಂದರೆ ಗೃಹಿಣಿಯರು, ಅವರು ತಮ್ಮ ಇಡೀ ಜೀವನವನ್ನ ಕಳೆಯುವುದರಿಂದ ಅವರಿಗೆ ಒಂದು ತರ ಹಿರಿಯ ನಾಗರಿಕರಾದಂತಹ ಈ ಮಹಿಳೆಯರು ಮಾನಸಿಕ ಅಸ್ವಸ್ಥತೆ ಮತ್ತು ದೈಹಿಕ ಕ್ಷೀಣಿಸುತ್ತೆ. ಕಾರಣ ಅಂದ್ರೆ ಸತತವಾಗಿ ದುಡಿಯುವುದು, ಸತತವಾಗಿ ಎಲ್ಲಾ ಕೆಲಸ ಮಾಡೋದ್ರಿಂದ ಅವರು ಇಂಥ ಒಂದು ತೊಂದರೆಯನ್ನು ಅನುಭವಿಸಬೇಕಿದೆ. ಅದಕ್ಕೋಸ್ಕರ ಅಲ್ಲಿ ಕುಟುಂಬದ ಇತರ ಸದಸ್ಯರು ಸಹಿತ ಅವರಿಗೆ ಸಹಾಯ ಆಗಲಿ, ಅವರ ಸೇವೆ ಆಗಲಿ, ಅಥವಾ ಅವರಿಗೆ ಏನಾದರೂ ಸ್ವಲ್ಪ ಪೌಷ್ಟಿಕಾಹಾರ ನೀಡುವುದಾಗಲಿ, ಅಥವಾ ಅವ್ರ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಂಡ್ರೆ ಅವರು ಸಹಿತ ಸಬಲರಾಗಿ ಬಾಳಬಹುದು. ಅದಕ್ಕೋಸ್ಕರ ಮಹಿಳಾ ಸಬಲೀಕರಣ March 8 ಪ್ರತಿ ವರ್ಷ ನಾವು ಆಚರಿಸ್ತಿದ್ದೀವಿ. ಮಹಿಳಾ ಸಬಲೀಕರಣ ಅಂದ್ರೆ ಏನು? ಮಹಿಳೆಯರ ಒಂದು ಶಾರೀರಿಕ, ಮಾನಸಿಕ ಮತ್ತು ಆರ್ಥಿಕ, ಅವರ ಒಂದು ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ ಎಲ್ಲಾ ದೃಷ್ಟಿಕೋನದಿಂದ ಅವರನ್ನು ಸಬಲಗೊಳಿಸುವುದು, ಅಭಿವೃದ್ಧಿಗೊಳಿಸುವುದು, ಇದುವೇ ಮಹಿಳಾ ಸಬಲೀಕರಣ. ಹೀಗೆ ಎಷ್ಟೋ ಅನಕ್ಷರಸ್ಥ ಮಹಿಳೆಯರು, ಇಂದಿನ ಹಿರಿಯ ನಾಗರಿಕರ ಮಹಿಳೆಯರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವುದು ಈ ಒಂದು ಮಹಿಳಾ ಸಬಲೀಕರಣ ಮೂಲಕ ಅವರ ಮತ್ತೆ ಮೇಲಕ್ಕೆತ್ತಲಿಕ್ಕೆ ಸಾಧ್ಯವಿದೆ. ಅದಕ್ಕೋಸ್ಕರ ಅಕ್ಷರಸ್ಥ ಮಹಿಳೆಯರು ಆ ಅನಕ್ಷರಸ್ಥ ಮಹಿಳೆಯರ ಹಿರಿಯ ನಾಗರಿಕ ಜೊತೆಗೆ ಕೈ ಜೋಡಿಸಿ ಅವರನ್ನು ಸಹಿತ ಒಂದು ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯವಿದೆ ಅಂತ ನನ್ನ ಅನಿಸಿಕೆ.
0: ಸರಿ, ಈಗ ಹಿರಿಯ ನಾಗರಿಕರ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ?
1: ಅದು ಹಿರಿಯ ನಾಗರಿಕರ ಆಹಾರ ಪದ್ಧತಿ ಆ ಶರೀರಕ್ಕೆ ತಕ್ಕಂತೆ ಇರಬೇಕು. ಈಗ ವಯಸ್ಸಾದಂತೆ ಡೈಜೆಷನ್ ಆಗಿರಲ್ಲ, ಹೆಚ್ಚು ನಾವು ಆಹಾರವನ್ನು ಸೇವಿಸಿದರೆ ಅಜೀರ್ಣತೆಗೆ ಕಾರಣ ಆಗುತ್ತದೆ. ಅಜೀರ್ಣತೆಯಿಂದ ಮತ್ತೆ ಏನಾದರೂ ಹೊಟ್ಟೆ ನೋವು ಆ ರೀತಿ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಶರೀರಕ್ಕೆ ಹಸಿವಾದಾಗ ಉಣ್ಣುವುದು ಇರಬೇಕು. ತತ್ವ. ಅಂದ್ರೆ ಎಷ್ಟು ಬೇಕು ತನ್ನ ಕೆಪಾಸಿಟಿ, ಸಾಮರ್ಥ್ಯ ಎಷ್ಟಿದೆ, ಎಷ್ಟು ಡೈಜೆಷನ್ ಆಗುತ್ತೆ, ಅಷ್ಟೇ ಆಹಾರವನ್ನು ಸೇವಿಸಬೇಕು. ಮತ್ತು ದಿನನಿತ್ಯ ಒಂದು ಎರಡು ಸಲ ಅಥವಾ ಮೂರು ಸಲ ಸ್ವಲ್ಪ ಸ್ವಲ್ಪ ಸ್ವಲ್ಪ ಆಹಾರವನ್ನ ಸೇವಿಸ್ತಾ ಇರಬೇಕು. ಅದರಲ್ಲಿ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಮತ್ತು ಜೈವಿಕ ಆಹಾರವನ್ನು ಸೇವಿಸಬೇಕು. ಆರ್ಗಾನಿಕ್ ವಿಷಪೂರಿತ ಆಹಾರವನ್ನು ಸೇವಿಸಬಾರದು. ಮತ್ತು ಆದಷ್ಟು ಅವರು ಕೆಲವೊಂದು ಬಿ ಪಿ ಇದ್ದವರು, ಕೆಲವೊಂದು ಮಧುಮೇಹ ಶುಗರ್ ಇದ್ದವರು, ಅವರು ಸಹಿತ ವೈದ್ಯರ ಸಲಹೆ ಪ್ರಕಾರ ಅವರು ತಮ್ಮ ಒಂದು ಆಹಾರದ ಒಂದು ಸೇವನೆಯನ್ನು ಮಾಡ್ತಕ್ಕದ್ದು. ಇನ್ನುಳಿದ ಎಲ್ಲ ಸಾಮಾನ್ಯ ಜನರು, ಹಿರಿಯ ನಾಗರಿಕರು ಒಂದು ಸಾಮಾನ್ಯವಾದಂತ ಶಾರೀರಿಕವಾಗಿ ಮನುಷ್ಯರಿಗೆ ಚೆನ್ನಾಗಿರ್ತಾರೆ, ಬಟ್ ಅವರು ಸಹಿತ ತಮ್ಮ ಒಂದು ಶಾರೀರಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸಿ ಮಾಡಬೇಕು. ಎಸ್ಪೆಷಲಿ ವಿಶೇಷವಾಗಿ ಪೌಷ್ಟಿಕ ಆಹಾರವನ್ನು, ಜೈವಿಕ ಆಹಾರವನ್ನು ಸೇವಿಸಬೇಕು ಇಷ್ಟೇ.
0: ಸರ್, ಒಟ್ಟಾರೆಯಾಗಿ ಹಿರಿಯ ನಾಗರಿಕರು ತಮ್ಮ ಒಂದು ಇಳಿ ವಯಸ್ಸನ್ನ ಯಾವ ರೀತಿ ಕಳಿಬೇಕು ಅಂತ ತಾವು ಹೇಳ್ತೀರಾ?
1: ಈಗಾಗಲೇ ನಾನು ಹೇಳಿದಂತೆ ಪ್ರತಿನಿತ್ಯ ಬೆಳಿಗ್ಗೆ ಹೇಳಬೇಕು, ನಡಿಗೆ ವ್ಯಾಯಾಮ, ಯೋಗ, ಧ್ಯಾನ, ಇವುಗಳನ್ನು ಪ್ರತಿನಿತ್ಯ ಮಾಡುತ್ತಾ ಹೋದರೆ ತಾನು ತನ್ನ ಸ್ವಾವಲಂಬಿ ಜೀವನವನ್ನು ಸಾಗಿಸಬಹುದು, ತಾನು ತನ್ನ ಒಂದು ಅಭಿವೃದ್ಧಿ ಜೀವನವನ್ನು ಪಡಿಸಿಕೊಳ್ಬಹುದು, ತನ್ನ ಜೀವನವನ್ನೇ ಸ್ವಾರ್ಥಗೊಳಿಸಬಹುದು. ಇದು ಬಹಳ ಮಹತ್ವವಾದದ್ದು. ಇನ್ನೊಂದು, ನಾನು ಇದರಲ್ಲಿ ಒಂದು ವಯಸ್ಸು ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಹುಟ್ಟಿನಿಂದ ಸಾವಿನ ಅಂತ್ಯದವರೆಗೂ, ಇಲ್ಲಿ ಕೆಲವೊಂದು ವಯಸ್ಸಿನ ಅನುಗುಣವಾಗಿ ನಾನು ಹೇಳ್ಬೋದಾ? 10 ಹಕ್ಕಿ, 20 ನಕ್ಕಿ, 30 ಮುಕ್ಕಿ, 40 ನಾಚಿಕೆ, 50 ಅರಿವು, 60 ಮರೆವು, 70 ಬಾಗಿ, 80 ಗೂಬೆ, 90 100 ಸಾಗಿ. ಇಲ್ಲಿ 90 ನಾನು ಸ್ವಲ್ಪ ವೇಳೆ ತಗೊಂಡೆ. ಅಂದ್ರೆ 90 ರಿಂದ 100 ಒಳಗೆ ಸಾಗು ತನಕ ಆ ಮೌನ ತಗೊಂಡಲ್ಲ, ಅದು ನಿಧಾನವಾಗಿ ಹೋಗುತ್ತೆ ಅಂತ. 100 ಸಾಗಿ, ಜೀವನ ಇಷ್ಟೇ. ಅದಕ್ಕೋಸ್ಕರ ಹಿರಿಯ ನಾಗರಿಕರು ತಮ್ಮ ಜೀವನವನ್ನು ಸ್ವಾರ್ಥಗೊಳಿಸಬೇಕಾದ್ರೆ, ಸ್ವಾವಲಂಬಿ ಜೀವನ ಸಾಗಿಸಬೇಕಾದ್ರೆ, ಈಗಾಗಲೇ ಸಾಕಷ್ಟು ತಮ್ಮ ಪ್ರಶ್ನೆಗಳ ಉತ್ತರ ನೀಡಿದ್ದೇನೆ ಮತ್ತು ಬಸವನವರ ಒಂದು ವಚನ ನೆನಪಾಗುತ್ತೆ, ಹೇಳ್ಬೋದು?
0: ಖಂಡಿತ ಸರ್.

0: ಸರ್, ಕಾರ್ಯಕ್ರಮಕ್ಕೆ ಬಂದು ಹಿರಿಯ ನಾಗರಿಕರ ಸಮಸ್ಯೆಗಳ ಬಗ್ಗೆ, ಹಾಗೇನೆ ಅವರಿಗಿರುವಂತಹ ಸರ್ಕಾರಿ ಸೌಲಭ್ಯಗಳ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವರ ಹವ್ಯಾಸಗಳ ಬಗ್ಗೆ, ಅವರ ಮಾನಸಿಕ ಸ್ಥಿತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಕೊನೆಯದಾಗಿ ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
1: ಕೊನೆಯದಾಗಿ, ಮಾನವ ಜನ್ಮ ಹುಟ್ಟಿ ಬಂದದ್ದೇ ಒಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಅದಕ್ಕೋಸ್ಕರ

0: ಸಾವು ಇಲ್ಲೇ. ಅದಕ್ಕೋಸ್ಕರ ಜೀವನದಲ್ಲಿ ಹುಟ್ಟಿ ಬಂದ ನಂತರ ನಾವು ಎಲ್ಲವನ್ನ ಅತ್ಯಂತ ಒಳ್ಳೆಯ ರೀತಿಯಾಗಿ ಸಮಾಜಕ್ಕೆ ಒಳ್ಳೆಯದು ಆಗುವ ಹಾಗೆ ನಮ್ಮ ಜೀವನವನ್ನು ಸ್ವಾರ್ಥಪಡಿಸಿಕೊಳ್ಬೇಕು, ಇದು ಎಲ್ಲರೂ ತಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ತಾವು ಇಲ್ಲಿಯವರೆಗೆ ನನಗೆ ಒಂದು ಸಂದರ್ಶನದ ಮೂಲಕ ಆ ಹಿರಿಯ ನಾಗರಿಕ ಬಗ್ಗೆ ಆ ಒಂದು ಅಭಿಪ್ರಾಯನ ತಿಳಿಸಲಿಕ್ಕೆ ಆಮಂತ್ರಣ ಕೊಟ್ಟಿದ್ದೀರಿ. ಅದೇ ಪ್ರಕಾರ ನಾನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕರೆಗೆ ಹೋಗೊಟ್ಟು ಎಂದು ನನ್ನ ಒಂದು ಅಭಿಪ್ರಾಯ ಅನಿಸಿಕೆಯನ್ನು ಹೇಳಿದ್ದೇನೆ. ಇದು ನನ್ನ ಒಂದು ವೈಯಕ್ತಿಕ ಅಥವಾ ಸಾಮಾಜಿಕ ಏನಾದರೂ ತಿಳ್ಕೋಬಹುದು. ಇದರಲ್ಲೇ ನಾನು ಪ್ರಾಯೋಗಿಕವಾಗಿ ಅನುಭವಿಸತಕ್ಕಂಥ ಮತ್ತು ಇನ್ನೂದೇ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಇನ್ನೂ ಕೆಲವು ಗ್ರಂಥ ಮೂಲಕ ನಾನು ಪಡೆದುಕೊಂಡಂಥ ಅನುಭವ ತಮ್ಮ ಮುಂದೆ ಬಿತ್ತರಿಸಿದ್ದೇನೆ. ಇದಕ್ಕೆ ಅವರವರ ಒಂದು ಅಭಿಪ್ರಾಯ, ಅವರವರ ಒಂದು ಅನಿಸಿಕೆ, ಅವರವರ ಒಂದು ಪಾಲಿಸುವಿಕೆ ಅವರು ಬಿಟ್ಟುಕೊಟ್ಟದ್ದು. ನಾನೇ, ಅವರವರೇ, ನೀವು ನೀವೇ. ಜಗತ್ತು ಹುಟ್ಟಿರುವುದೇ ಹಾಗೆ. ಸರ್ವೇ ಜನ ಸುಖನೇ ಭವಂತು.
1: ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಸಮಸ್ಯೆಗಳು, ಹಾಗೆಯೇ ಹಿರಿಯ ನಾಗರಿಕರಿಗೆ ಇರುವಂತಹ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದವರು ನಿವೃತ್ತ ಉಪನ್ಯಾಸಕರು ಬಾಳೆಗೌಡ ಶಂಕರ್ ದೊಡ್ಬಂಗಿಯವರು. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ

ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ ಈ ವಿಶೇಷ ಆಫರ್ 31 August 2026 ಮಾತ್ರ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ ನಿಯಮಗಳು ಅನ್ವಯ
0: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ ಅನುಭವಿ ಬೋಧಕ ವರ್ಗ ಆಧುನಿಕ ಮೂಲಸೌಕರ್ಯ ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774

0: केली कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
3: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ, ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್, 4 years ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಶುರು ಝಾಲೇಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145033 ಹಾಗೂ 8123871607.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
0: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 October 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
0: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥಾ ಬೆಳಗಾವಿ, ತುಮಚಾ ಸ್ವಪ್ನಾಂಚೆ ರೂಪಾಂತರ ವೈದ್ಯಕೀಯ ವ್ಯವಸಾಯತ್ ಕರಾ. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ಆತಾ ಬೆಳಗಾವಿತ್ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. ಕೇಲಿ ವಿದ್ಯಾರ್ಥಿ ತಸೇಚ್ ಗುಣವಂತ ವಿದ್ಯಾರ್ಥ್ಯಾಂಸಾಠಿ ವಿಶೇಷ ಶುಲ್ಕ ಸವಲತ್. ನೀಟ್ 2026 ಮಧ್ಯೆ 400 ಪೇಕ್ಷಾ ಜಾಸ್ತ ಗುಣ ಮಿಳವಣಾರ್ಯ ವಿದ್ಯಾರ್ಥ್ಯಾನಾ ಮೋಫತ್ ಪ್ರಶಿಕ್ಷಣ. ವಿದ್ಯಾರ್ಥಿ ವ ವಿದ್ಯಾರ್ಥಿನಿಂಸಾಠಿ ಸ್ವತಂತ್ರ ವಸತಿಗೃಹಾಚಿ ಸುವಿಧಾ. ಪಹಿಲಿ ಬ್ಯಾಚ್ 3 August 2026 ಪಾಸೂನ್ ಸುರು ಝಾಲೆ. ಉಶೀರ್ ಕರು ನಕಾ, ಡಾಕ್ಟರ್ ಹೋಣೆಚ್ಯಾ ತುಮಚ್ಯಾ ಸ್ವಪ್ನಾಕಡೆ ಆಜಸ್ ಪಹಿಲೆ ಪಾವಲ್ ಟಾಕಾ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ 9912340868 ಆಣಿ 9380056488.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ಕೆಎಲ್ಇ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380560483.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್ ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುಜ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಈಗ ವಾರ್ತೆಗಳ ವಿವರ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ್ರ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈ ಭಾರತ್, ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ನಡೆಯಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭೋಟೆಕೋಶಿ ನದಿಯಲ್ಲಿ ಇಂದು ಬೆಳಗ್ಗೆ ರಸುವಾ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100 ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ಕಾಣೆಯಾದ 384 ಪ್ರವಾಸಿಗರಲ್ಲಿ 291 ವಿದೇಶಿ ಪ್ರಜೆಗಳು ಮತ್ತು 93 ನೇಪಾಳಿ ನಾಗರಿಕರು ಸೇರಿದ್ದಾರೆ. ಭಾರತದ 105 ಜನರು ಮತ್ತು ಬ್ರಿಟನ್, ಆಸ್ಟ್ರೇಲಿಯಾ, ಅಮೆರಿಕ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ಸ್ ಸೇರಿದಂತೆ ಹಲವಾರು ದೇಶಗಳ ನಾಗರಿಕರು ಸೇರಿದ್ದಾರೆ. ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರು ರಸುವಾ, ನುವಕೋಟ್, ಧಾಡಿಂಗ್, ಗೂರ್ಖಾ ಮತ್ತು ಚಿತ್ವಾನ್ ಸೇರಿದಂತೆ ಪೀಡಿತ ಪ್ರದೇಶಗಳ ಸಂಸದರೊಂದಿಗೆ ಸಮಾಲೋಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಿಂದ ಉಂಟಾದ ಜೀವಹಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಕಷ್ಟದ ಸಮಯದಲ್ಲಿ ನೇಪಾಳದಲ್ಲಿರುವ ತಮ್ಮ ಸಹೋದರ ಸಹೋದರಿಯರೊಂದಿಗೆ ಭಾರತದ ಜನರು ಒಗ್ಗಟ್ಟಿನಿಂದ ನಿಂತಿದ್ದಾರೆ. ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ನೀಡಲು ಭಾರತ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ತಂಡಗಳು ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ನಿಕಟವಾಗಿ ಸಮನ್ವಯ ಸಾಧಿಸುತ್ತಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಗಂಡಕ್ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗುವ ಸಾಧ್ಯತೆಯಿದ್ದು ಬಿಹಾರ ಸರ್ಕಾರ ಪ್ರವಾಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೀವ್ರಗೊಳಿಸಿದೆ. ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲ್ಗಂಜ್, ಸಾರಣ್, ಮುಜಫರ್ ಮತ್ತು ವೈಶಾಲಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ. ಪಶ್ಚಿಮ ಚಂಪಾರಣ್ನ ಬಾಗಾಹ ಹಾಗೂ ವೈಶಾಲಿ ಜಿಲ್ಲೆಯ ತಗ್ಗು ಪ್ರದೇಶಗಳ ನಿವಾಸಿಗಳು ಮುನ್ನೆಚ್ಚರಿಕೆಯಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಸೀತಾಮಢಿ, ಶಿಯೋಹರ್ ಸೇರಿದಂತೆ ಇತರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯನ್ನು ನಿರಂತರವಾಗಿ ಗಮನಿಸುವಂತೆ ಸೂಚಿಸಲಾಗಿದೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲು ಉನ್ನತ ಮಟ್ಟದ ತಂಡವೊಂದನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಹಾರದಲ್ಲಿ ಉಂಟಾಗಿರುವ ಪ್ರವಾಹದ ಆತಂಕದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ ಅವರು, ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ತಂಡಗಳನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗ
1: ಎಲ್ಲ ಕ್ಷೇತ್ರಗಳಲ್ಲೂ ನಾಯಕತ್ವದ ಸ್ಥಾನಕ್ಕೆ ಏರಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೂತನ ಕಾನೂನುಗಳು ಕ್ರಿಮಿನಲ್ ಪ್ರಕರಣಗಳನ್ನು ಸುಪ್ರೀಂಕೋರ್ಟ್ ಹಂತದವರೆಗೆ 3 ವರ್ಷಗಳೊಳಗೆ ವಿಲೇವಾರಿ ಮಾಡಲು ನೆರವಾಗಲಿದೆ. ಇದರೊಂದಿಗೆ ಶಿಕ್ಷೆ ವಿಧಿಸುವ ಪ್ರಮಾಣವನ್ನು 25% ಹೆಚ್ಚಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಯುದ್ಧಗಳ ಮಾನವೀಯ ಪರಿಣಾಮಗಳನ್ನು ತಗ್ಗಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಿರಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆ ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸುರಕ್ಷಿತ, ತ್ವರಿತ ಮತ್ತು ಅಡೆತಡೆಯಿಲ್ಲದ ಮಾನವೀಯ ಪ್ರವೇಶಕ್ಕಾಗಿ ಮತ್ತು ಪರಿಣಾಮಕಾರಿ ಸಂಘರ್ಷ ನಿವಾರಣಾ ವ್ಯವಸ್ಥೆಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬೆಂಬಲ ನೀಡಬೇಕು. ನಿರ್ಬಂಧಗಳು ಸೇರಿದಂತೆ ಅದರ ಕ್ರಮಗಳು ಮಾನವೀಯ ನೆರವು ಅಥವಾ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಅಜಾಗರೂಕತೆಯಿಂದ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂಧನ ಮಾರುಕಟ್ಟೆಗಳು, ರಸಗೊಬ್ಬರ ಸರಬರಾಜು, ಕಡಲ ಸಾರಿಗೆ, ಮಾನವೀಯ ಲಾಜಿಸ್ಟಿಕ್ಸ್ ಮತ್ತು ಕೃಷಿ ವ್ಯಾಪಾರಕ್ಕೆ ಉಂಟಾಗುವ ಅಡ್ಡಿಗಳು, ಪ್ರಾದೇಶಿಕ ಸಂಘರ್ಷಗಳು ಪ್ರಪಂಚದಾದ್ಯಂತ ಆಹಾರ ಭದ್ರತೆಗೆ ಅಪಾಯ ಉಂಟು ಮಾಡುತ್ತವೆ ಎಂದು ಅವರು ಹೇಳಿದರು. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ವಿಶ್ವಸಂಸ್ಥೆಯ ಸಮಿತಿಯ ವರದಿಯಲ್ಲಿನ ಕೆಲವು ಉಲ್ಲೇಖಗಳನ್ನು ರಾಜಕೀಯ ಪ್ರೇರಿತ ಹಾಗೂ ಅತ್ಯಂತ ದುರುದ್ದೇಶಪೂರಿತ ಎಂದು ಭಾರತ ತಿರಸ್ಕರಿಸಿದೆ. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ಅಂತಾರಾಷ್ಟೀಯ ಒಪ್ಪಂದದಡಿ ICERD ಭಾರತದ 11ನೇ ನಿಯತಕಾಲಿಕ ಪರಿಶೀಲನೆಯ ಬಳಿಕ ಸಮಿತಿಯ ವರದಿಗೆ ಸಂಬಂಧಿಸಿದ ಮಾಧ್ಯಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ವಾಡಿಕೆಯ ಒಪ್ಪಂದ ಸಂಬಂಧಿತ ಪರಿಶೀಲನೆಯ ಭಾಗವಾಗಿ ರಚನಾತ್ಮಕ ಸಹಭಾಗಿತ್ವದ ಮನೋಭಾವದಿಂದ ಭಾಗವಹಿಸಿದೆ ಎಂದು ಹೇಳಿದ್ದಾರೆ. 1960ರ ದಶಕದಲ್ಲಿ ICERD ಒಪ್ಪಂದದ ಮಾತುಕತೆ ಮತ್ತು ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದೇಶವಾಗಿ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಡುವ ಭಾರತದ ಬದ್ಧತೆ ಅಚಲವಾಗಿದೆ ಎಂದು ಅವರು ಹೇಳಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ಟೆಹ್ರಾನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರನ್ನು ಭೇಟಿಯಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ನಿರ್ವಹಿಸುವ ಹಂತ ಹಂತದ ವಿಧಾನವನ್ನು ಚರ್ಚಿಸಿದರು. ಜಂಟಿ ತಾತ್ಕಾಲಿಕ ನ್ಯಾವಿಗೇಷನಲ್ ಕಾರಿಡಾರ್ ಸ್ಥಾಪನೆ ಮತ್ತು ಜಲಮಾರ್ಗದಿಂದ ಗಣಿಗಳನ್ನು ತೆರವುಗೊಳಿಸುವ ಜಂಟಿ ಪ್ರಯತ್ನಗಳು ಸೇರಿವೆ ಎಂದು ಎರಡೂ ದೇಶಗಳು ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಶಾಶ್ವತ ಹಡಗು ಕಾರಿಡಾರ್ ಅನ್ನು ಸ್ಥಾಪಿಸುವ ಮತ್ತು ಜಲಸಂಧಿಯ ಭವಿಷ್ಯದ ಆಡಳಿತದ ಕುರಿತು ಒಪ್ಪಂದಕ್ಕೆ ಬರುವ ಗುರಿಯನ್ನು ಹೊಂದಿರುವ ತಾಂತ್ರಿಕ ಮಾತುಕತೆಗಳನ್ನು ಇರಾನ್ ಮತ್ತು ಒಮಾನ್ ಮುಂದುವರಿಸುತ್ತವೆ ಎಂದು ಹೇಳಿದೆ. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಅಮೆರಿಕದ ಪ್ರಯತ್ನಗಳಿಗೆ ಒಮಾನ್ ಅಡ್ಡಿಯುಂಟು ಮಾಡಿದರೆ ಅದರ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಕಳೆದ ವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ ನಂತರ ಈ ಸಭೆ ನಡೆದಿದೆ. ಕೊಲಂಬೋದ ಸಿನ್ಹಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 4ನೇ ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ನಾಳೆ ಅಂತಿಮ ದಿನದಾಟ ಮುಂದುವರಿಯಲಿದೆ. ಭಾರತ ಪಂದ್ಯದ ಜೊತೆಗೆ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿದೆ. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ರಷ್ಯಾ ಪ್ರವಾಸದಲ್ಲಿರುವ ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ರಾಟ್ಕ್ಲಿಫ್ ಮಾಸ್ಕೋದಲ್ಲಿ ರಷ್ಯಾ ಗುಪ್ತಚರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಲಿಲ್ಲ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಮಾತುಕತೆಯ ಫಲಿತಾಂಶದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ವಿವರಿಸಲಾಗಿದೆ. ದ್ವಿಪಕ್ಷೀಯ ಸಂಬಂಧಗಳು ಇನ್ನೂ ಹದಗೆಟ್ಟಿದ್ದರೂ ಎರಡೂ ದೇಶಗಳ ಗುಪ್ತಚರ ಸಂಸ್ಥೆಗಳ ನಡುವಿನ ಸಂಪರ್ಕಗಳು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್ ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುಜ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 938005648.

ಎಂದೋ ಕೇಳಿ ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ನಿಮ್ಮ ವೇಣುಧ್ವನಿಯಲ್ಲಿ. ಇದು 90.4 FM KLE ಕನಸು. ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮೊದಲ ಗೀತೆ ಗೌರಿ ಚಿತ್ರದ್ದು. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು. ಇವಳು ಯಾರು, ಬಲ್ಲೆ ಏನು, ಇವಳ ಹೆಸರ ಹೇಳಲೇನು?

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಭಾಗ್ಯವಂತರು ಚಿತ್ರದ್ದು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಎಸ್ ಜಾನಕಿ ಮತ್ತು ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಎರಡು ಕನಸು ಚಿತ್ರದ ತಮ್ ನಮ್ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೇ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ 1963 ಬಿಡುಗಡೆಯಾದ ಪಿಬಿ ಶ್ರೀನಿವಾಸ್ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನದ ಮನಮೆಚ್ಚಿದ ಮಡದಿ ಚಿತ್ರದಿಂದ ತುಟಿಯ ಮೇಲೆ ತುಂಟ ಕಿರುನಗೆ ಕೆನ್ನೆ ತುಂಬ ಕೆಂಟಸಂಪಿಗೆ.

90.4 ಎಫ್ಎಂ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ 1971 ತೆರೆಕಂಡಂತಹ ಶರಪಂಜರ ಚಿತ್ರದ ಗೀತೆಯಿದು. ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿರುವ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: 90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳಿ ವಿಜಯ್ ನರಸಿಂಹ್ ಅವರ ಸಾಹಿತ್ಯವಿರುವ ವಿಷ್ಣುವರ್ಧನ್, ಆರತಿ ಅಂಬರೀಷ್, ಎಸ್ ಅಶ್ವಥ್, ಲೀಲಾವತಿ ಮುಂತಾದವರ ಅಭಿನಯಿಸಿರುವಂತಹ 1972 ತೆರೆ ಕಂಡಂತಹ ನಾಗರಹಾವು ಚಿತ್ರದ ಗೀತೆಯನ್ನ, ಈ ಗೀತೆಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ವಿಜಯ್ ಭಾಸ್ಕರ್ ಅವರು. ಭಾರೆ ಭಾರೆ ಚಂದದ ಚಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಲುವಿನ ದಾರೆ.

ಇಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬೆಂಗಳೂರು ಮೈಲ್ ಚಿತ್ರದ ಗೀತೆ ಕಣ್ಣುಗಳೇ ಕಮಲಗಳು ಮುಂಗುರುಳೆ ದುಂಬಿಗಳು

ಕೊನೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ. ಈ ಗೀತೆಗೆ ಸಾಹಿತ್ಯವನ್ನ ಬರೆದಿದ್ದಾರೆ ವಿಜಯ ನರಸಿಂಹ ಅವರು. ಸಂಗಮ ಸಂಗಮ ಅನುರಾಗ ಸಂಗಮ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Venudhvaniya. ಮೆಲ್ಲುಸಿರೆ ಸವಿಗಾನ. ಈ ಕಾರ್ಯಕ್ರಮದ ಮುಂದಿನ ಗೀತೆ 1977 ತೆರೆಕಂಡಂತಹ ಬಬ್ರುವಾಹನ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆರಾಧಿಸುವೆ ಮದನಾರಿ.

90.4 ತರಂಗಾಂತರಗಳಲ್ಲಿ ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಪಂಚಮ ವೇದ ಪ್ರೇಮದನಾದ ಪ್ರಣಯದ ಸರಿಗಮ ಭಾವಾನಂದ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.